ನಮ್ಮೆಲ್ಲ ಆಕಾಶವಾಣಿ ಕೇಳುಗ ಬಂಧುಗಳಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 12ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 2ನೇ ತಾರೀಖು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು, ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

0: ಇದು ಆಕಾಶವಾಣಿ. ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಗಿನ ಪ್ರಸಾರದಲ್ಲಿ 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳು ಮೂಡಿಬರಲಿವೆ. 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಕೆವಿ ಮುರುಗೇಶ್ ಹಾಡು ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಇಂದುಮತಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ನಿರ್ಮಾಣ ಹಾಗೂ ಪ್ರಸ್ತುತಿ ಚಂದು. ಇದು ಆಕಾಶವಾಣಿ ಆಕಾಶಬುಟ್ಟಿ ಆಕಾಶವಾಣಿಯ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾ ನಿರ್ಮಾಣ ಎಂ ಶಿವರ. 9:05 ಗೀತ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 11:00 ಸವಿನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ರಾಜಲಕ್ಷ್ಮೀ ಸಿ ಭಟ್ ಅವರಿಂದ ಸ್ವರಚಿತ ಕವನ ವಾಚನ. ಇದು ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತ ಹಾಗೂ ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ಸತೀಶ್ ಬಿ ಆರಾಧ್ಯ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶಣ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾವ್ಯವಾಚನ ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ವಧಾನಿ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಕ್ಕಿಯ ಬಳಗ ಫ್ಲೈಟ್ ಆರ್ಟ್ ಡಿಜಿಟಲ್ ಡಿಸೈನ್ ಡ್ರಮ್ಸ್ ಕಲಾವಿದ ಬಹುಮುಖ ಪ್ರತಿಭೆ ಅದ್ವೈತ್ ಕಶ್ಯಪ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 3:00 ಗುಲ್ಮೊಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಸಂಜೆ 6:51 ಕೃಷಿರಂಗ ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಕೆಆರ್ ಶಶಿಧರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ ನಂತರ ಹಾಗೂ ರಾಜಲಕ್ಷ್ಮಿ. ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಗಳನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಸಿರಿಗಂಧ. 9:15 ವಾಣಿಶ್ರೀ ಹೆಗಡೆಯವರ ಹಾಡಿರುವ ಭಾವಗೀತೆಗಳು. 9:30 ಯೋ ವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವು ಇಂದಿನ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The Election Commission has ordered for re-polling in 15 polling stations of West Bengal today. Re-polling will be held at 11 polling stations of Magrahat Pashchim Assembly Constituency and 4 polling stations of Diamond Harbour Assembly Constituency in the state. More from our correspondent.
2: The Election Commission of India has ordered re-polling in 11 booths in Magrahat Pashchim and 4 booths in Diamond Harbour Assembly Constituencies in South 24 Parganas District of West Bengal. Commission has taken the decision after analyzing the reports of returning officers and observers. The re-polling will start on 7 a.m. in the morning and end on 6 p.m. in the evening. Kollan Laha reporting from Kolkata.
1: Voting in these polling stations was held on Wednesday in the second phase of assembly elections in West Bengal. Government has said that it is ensuring preparedness and taking all necessary steps to facilitate energy supply, maritime operations and support to Indian nationals amid the evolving West Asia situation. In a statement, Ministry of Petroleum and Natural Gas said that enforcement actions to curb hoarding and black marketing of LPG is continuing across the country. More than 2,300 raids were conducted across the country. It said that online LPG cylinder bookings increased to 98% on industry basis. Around 49.8 lakh domestic LPG cylinders were delivered against bookings of around 41.6 lakh LPG cylinders. Union Minister for Petroleum and Natural Gas Hardeep Singh Puri has said India expanded its crude oil sourcing base to 41 countries from 27 earlier as part of efforts to strengthen energy security during the global energy crisis. While speaking at the vibrant Gujarat Regional Conference in South Gujarat, he said long-term planning played a key role in managing the crisis. On boosting domestic production, the minister said orders were issued to maximize LPG lead at refineries and we increased our domestic production by 60%. Union Commerce and Industry Minister Piyush Goyal has said the India-UAE Comprehensive Economic Partnership Agreement, which came into force 4 years ago, has created a transformational opportunity for Indian farmers, MSMEs and other businesses. In a social media post, Mr. Goyal noted that bilateral merchandise ties between India and UAE have grown strongly, crossing $100 billion, with services trade also rising steadily and opening new markets and greater value. The minister also highlighted that expansion across key sectors like gems and jewellery, engineering goods, electronics and agriculture is delivering tangible gains. He underlined that the foreign direct investment inflows from the UAE and India's overseas investments further reflect the deepening economic linkages of the two nations. Field operations for the house listing and housing census under Phase 1 of Census 2027 commenced in Andhra Pradesh, Arunachal Pradesh, Haryana, Chandigarh, Madhya Pradesh and Chhattisgarh yesterday. The Ministry of Home Affairs said the exercise will continue till 30th of this month, during which trained enumerators will carry out house-to-house data collection following the completion of the self-enumeration period in these regions. Meanwhile, the self-enumeration facility has also begun in the Municipal Corporation of Delhi area, Rajasthan, Maharashtra, Meghalaya and Jharkhand. The online facility will remain open till 15th of this month, after which house-to-house operations will be conducted from 16th of this month to 14th of next month. In Bihar, the 15-day self-enumeration period ends today and field operations will begin today and continue till 31st of this month. US President Donald Trump has rejected Iran's latest proposal to end the ongoing conflict, casting doubt on prospects for a negotiated settlement and warning of the risk of further escalation. Iran submitted its revised offer through mediators, with state media confirming the handover. Trump acknowledged that Tehran had made strides in negotiations but said he remains dissatisfied with the terms on the table, stating that Iran is seeking concessions he cannot accept. In IPL cricket, Delhi Capitals defeated Rajasthan Royals by 7 wickets at Sawai Man Singh Stadium in Jaipur. Today, Chennai Super Kings will take on Mumbai Indians at M.H. Chidambaram Stadium, Chennai at 7:30 p.m. And that is the end of this news bulletin.

ಅಪರ್ಣ ಪ್ರಸನ್ನ ಅವರು ಹಾಡಿರುವಂತಹ ಮತ್ತೊಂದು ಗೀತೆ, ಶ್ರೀಪಾದರಾಯರ ವಿರಚಿತ ಭಕ್ತಿಗೀತೆ. ಮೋಹನ ಗುಣಧಾಮ ನಿನ್ನ ಮೋಹಕ ಪಾದವ ತೋರು ಶ್ರೀರಾಮ.

ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬರುತ್ತಿವೆ. ಇನ್ನು ಮುಂದೆ ಹನುಮ ಭೀಮ ಮಧ್ವಮುನಿಯೇ ನೆನೆದು ವೆದುಕಿರೋ, ಪುರಂದರದಾಸರ ರಚನೆಗೆ ದನಿಯಾಗಿದ್ದಾರೆ ಕಾಂಚನ ಶ್ರೀರಂಜಿನಿ ಹಾಗೂ ಶ್ರುತಿರಂಜಿನಿ.

ಇನ್ನು ಮುಂದೆ ಬಸವಣ್ಣನವರ ಒಂದು ವಚನವನ್ನು ಕೇಳೋಣ. ಅನಂತ ಕುಲಕರ್ಣಿಯವರ ಧ್ವನಿಯಲ್ಲಿ. ಆಡಿ ಕಾಲು ದಣಿಯವು, ನೋಡಿ ಕಣ್ಣು ದಣಿಯವು.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡರ್ನ್ ಲಿಟ್ರೇಚರ್

0: ಜರ್ ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ? ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
1: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು,
2: ಪ್ರಸಿದ್ಧ
1: ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆ ಮೇಲೆ ಕುತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ನು ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮಗೆ. ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ 2-3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು, ಅವ್ರದ್ದು ಆನಂತರ ಕುಂದಗೋಳದ ನಮ್ಮ ಊರ ಹತ್ರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್ ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಇನ್ನೀಗ ದೇಶಭಕ್ತಿ ಗೀತೆಯ ಕಾರ್ಯಕ್ರಮ. ಇದರಲ್ಲಿ ಇಂದು ನಾಡಗೀತೆಯನ್ನು ಕೇಳೋಣ. ಶರಣು ಶರಣು ಸಿರಿ ಕನ್ನಡ ಜನನಿ ಆನಂದಕಂದ ವಿರಚಿತ ಈ ಗೀತೆ ವೃಂದಗಾನದಲ್ಲಿ ಮೂಡಿಬಂದಿದೆ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಬಸವಪ್ರಸಾದ್ ಕುನಾಲೆ ಅವರು. ಸರ್, ನಮಸ್ಕಾರ.

0: ನಮಸ್ಕಾರ ಸರ್.
1: ಈಗ ಒಂದು ಯಾವುದೋ ಜಾಗ ಇರುತ್ತದೆ ಅಥವಾ ಖಾಸಗಿ ಯಾವುದೋ ಪ್ಲಾಟ್ ಇರುತ್ತದೆ, ಅಲ್ಲಿ ಬೇರೆ ಯಾರೋ ಬೇರೆ ಏನಾದರೂ ಕೆಲಸ ಮಾಡ್ತಿರ್ಬೋದು, ಅವ್ರ ಪಾಡಿಗವ್ರು ಮಾಡ್ತಿರ್ತಾರೆ. ನಮ್ಮ ಕೆಲಸ ನಾವು ಶುರು ಮಾಡಬೇಕಂದಾಗ ನಮ್ಗೆ ಕೆಲವು ಸಲ ಅಕ್ಕಪಕ್ಕದವರು ತೊಂದರೆ ಕೊಡ್ತಾರೆ. ನಿರ್ಮಾಣ ಕಾರ್ಯ ಏನಾದರೂ ನಾವು ಕೈಗೊಳ್ಬೇಕಂದ್ರೆ ಅಕ್ಕಪಕ್ಕದವರು ಬಂದು ಏನಾದರೂ ಆಕ್ಷೇಪ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಆಕ್ಷೇಪ ಮಾಡ್ತಾರೆ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಸಾಮಾನ್ಯ ಇದು ಒಂದು ಜನರಿಗೆ ಒಂದು ಸ್ವಭಾವ, ಬಂದು ಕೇಳೋದು ನೀ ಇದನ್ನ ಯಾಕೆ ಮಾಡ್ತೀರಾ, ಇದನ್ನ ಯಾಕೆ ಮಾಡಬೇಕು, ಇದನ್ನ ಮಾಡಬಾರ್ದು, ಅಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬಾರ್ದು ಅಂತ ಮಾಡ್ತಾರೆ. ಹೇಗೆ ಸರ್ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕಿದೆ, ಇವ್ರಿಗೆ ಏನು ಹಕ್ಕಿದೆ?
0: ಸರ್ ಇವಾಗ ನಮ್ದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇದ್ದಾಗ ಅದು ನನ್ನ ಹಕ್ಕು ಸರ್. ನಾನು ಅಲ್ಲಿ ಯಾವ ರೀತಿ ಆದ್ರೂ ನನ್ನ ಮನೆ ಕಟ್ಟಿಸ್ಬೋದು, ಯಾವ ರೀತಿ ಆದ್ರೂ ಆ ಜಾಗನ ನಾನು ಯೂಸ್ ಮಾಡ್ಬೋದು. ಯಾರೇ ಥರ್ಡ್ ಪರ್ಸನ್ ಯಾರಿಗ ಭೂಮಿಯಲ್ಲಿ ಹಕ್ಕಿರಲ್ಲ ಅವರು ಯಾವುದೇ ರೀತಿ ಅವ್ರನ್ನ ಅಬ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ನೀನ್ ಹಂಗ್ ಮಾಡೋಕ್ಕಾಗಲ್ಲ, ಹಿಂಗ್ ಮಾಡಬಾರ್ದು ಅಂತ ಹೇಳಕ್ಕೆ ಆಗಲ್ಲ. ನಾನು ಒಂದು ಇಂಜಂಕ್ಷನ್ ಸೂಟ್ ಅಂತ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕೊಬಹುದು ಸರ್. ಇಂಜಂಕ್ಷನ್ ಸೂಟ್ ಅಲ್ಲಿ ಅಲ್ಲಿ ಮ್ಯಾಂಡೇಟರಿ ಇಂಜಂಕ್ಷನ್, ಪರ್ಮನೆಂಟ್ ಇಂಜಂಕ್ಷನ್ ಅಂತ ಎರಡು ತರ ಇದೆ. ಸೊ ಇದರಲ್ಲಿ ಇಂಜಂಕ್ಷನ್ ಸೂಟ್ ಹಾಕಿದಾಗ ಅವ್ರಿಗೆ ನಾವು ಏನ್ ಕೇಳ್ಕೊಂತೀವಿ ಕೋರ್ಟ್ ಅಲ್ಲಿ ಅಂದ್ರೆ, ಈ ತರ ನಮ್ಮ ಆಸ್ತಿಯಲ್ಲಿ ಇವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರನ್ನ ತೊಂದರೆ ಕೊಡದಂಗೆ ತಡೆ ಹಿಡೀರಿ ಅಂತ ಹೇಳಿ ಕೋರ್ಟ್ ಇಂದ ನಾವು ಆದೇಶ ತಗೊಬಹುದು ಸರ್. ಇವಾಗ ನಮ್ಗೆ ಯಾರು ಬೇರೆಯವ್ರು ಏನಾದರೂ ಆಸ್ತಿಯಲ್ಲಿ ನೀವು ಈ ತರ ಮನೆ ಕಟ್ಟಬಾರ್ದು ಇಲ್ಲಾಂದ್ರೆ ಹೆಂಗ್ ಮಾಡಬಾರ್ದು ಅಂತ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ, ಸಾಮಾನ್ಯ ರಸ್ತೆ ಇರ್ಬೋದು, ಕಾಮನ್ ಪಾತ್ ವೇ ಇರ್ಬೋದು, ಆ ಪಾತ್ ವೇ ಅಲ್ಲಿ ನಾವು ಮನೆ ಕಟ್ತಾ ಇದೀನಿ ಅಂದ್ರೆ ಬೇರೆಯವ್ರಿಗೆ ಅದು ಅಡಚಣೆ ಆಗ್ಬೋದು. ಸೊ ಅವಾಗ ನಾವು ಇವಾಗ ನಮ್ ಪಾತ್ ವೇ ಇದೆ, ನಾನು ಇಷ್ಟು ವರ್ಷ ಇಷ್ಟು ಎಲ್ಲರೂ ಓಡಾಡ್ತಾ ಇದ್ವಿ, ಈ ಮನೆ ಕಟ್ಟದಿಂದ ಅದು ಆ ಪಾತ್ ವೇಗೆ ನಾವು ಹೋಗಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಮನೆ ಕಟ್ಟಿದಕ್ಕೋಸ್ಕರ ನಮ್ ಮನೆಯಲ್ಲಿ ಬೆಳಕು ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಅವಾಗ ನಾವು ಈಸ್ಮೆಂಟ್ರಿ ರೈಟ್ ಅಂತ ಹೇಳ್ಬೋದು ಸರ್.
1: ಈಗ ಈ ಹಿಂದೆ ಕೆಲವು ನಡೆದಂತ ಕೆಲವು ವಿದ್ಯಮಾನಗಳನ್ನ ನೋಡಿದಾಗ ಇಂತಿಷ್ಟು ಜಾಗ ಬಿಟ್ಟಿರಲಿಲ್ಲ ಅವರು ಅಂತ ಹೇಳಿ, ಅಂದ್ರೆ ಇನ್ನೊಬ್ಬರ ಆಸ್ತಿಯಲ್ಲಿ ಅವರು ಹಸ್ತಕ್ಷೇಪ ಮಾಡೋದು, ಬಿಡಬಹುದು ಬಿಡಬಾರದು ಅಂತ ಅನ್ನೋದು ವೈಯಕ್ತಿಕವಾಗಿ ಇವ್ರಿಗೆ ಸಂಬಂಧಪಟ್ಟಿರುತ್ತೆ, ಮತ್ತೆ ಬರುವಂತ ಕಾನೂನಿನ ಒಂದು ತೊಡಕುಗಳನ್ನ ಇವರು ನಿವಾರಣೆ ಮಾಡ್ಕೊಳ್ತಾರೆ. ಆದ್ರೆ ಅಕ್ಕಪಕ್ಕದವರು ಅದನ್ನ ಅಬ್ಜೆಕ್ಷನ್ ಮಾಡ್ತಾರೆ, ಬಿಡಬೇಕಿತ್ತು ಬಿಡ್ಲಿಲ್ಲ ಅಂತ ಅಲ್ವಾ. ಈ ರೀತಿ ಅನೇಕ ಘಟನೆಗಳು ಆಗಿವೆ, ತುಂಬಾ ಅತಿರೇಕಕ್ಕೂ ಕೂಡ ಹೋಗಿದಾವೆ ಅವು. ಆದ್ರೆ ಆಕ್ಷೇಪ ಮಾಡಿದಾಗ ನಾವು ಇಂಜೆಕ್ಷನ್ ಆರ್ಡರ್ ನ ತರಬೇಕು ಅಂತ ಹೇಳ್ತಾ ಇದ್ರಿ.
0: ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗುತ್ತೆ, ಕೋರ್ಟ್ ಆದೇಶ ಇರುತ್ತೆ. ಸೊ ಅವಾಗ ನಮ್ ಕೆಲಸ ಏನಿದೆ ನಾವು ಮಾಡ್ತೀವಿ.
1: ಸರ್ ಇದು ಈ ಬಿಲ್ಡಿಂಗ್ ಕಟ್ಟೋ ಅದಕ್ಕಿದಕ್ಕೆ ವಿಷಯಕ್ಕೆ ಸಂಬಂಧಪಡೋದಷ್ಟೇನಾ, ಅಥವಾ ಈಗ ಉದಾಹರಣೆ ಒಂದು ಜಮೀನು ಇರುತ್ತೆ, ಅಲ್ಲಿ ಬಹಳ ಹಿಂದಿನಿಂದ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅದು ದಾಖಲೆಯಲ್ಲಿ ಇರಲ್ಲ ಅಂತ ಅನ್ಕೊಳ್ಳೋ, ಒಂದು ದಾರಿ ಆ ಇದಕ್ಕಿದ್ದಂಗೆ ದಾರಿಯನ್ನ ಬಂದ್ ಮಾಡ್ತಾರೆ, ಬಂದ್ ಮಾಡಿದಾಗ ಅವ್ರು ಕೇಳ್ಬೋದಾ?
0: ಸರ್ ಆ ತರನು ಇವಾಗ ನೀವು ಹೇಳ್ದಂಗೆ ಇವಾಗ ಜಮೀನು ಎಲ್ಲಾ ಕಡೆನು ಮ್ಯಾಪ್ ಅಂತ ಆಗಿರುತ್ತೆ. ಎಲ್ಲಾ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ವಿಲೇಜ್ ಮ್ಯಾಪ್ ಅಂತ ಇರುತ್ತೆ, ಅಲ್ಲಿ ಕಾಲ್ದಾರಿ ಯಾವ್ದು, ಭೂಮಿ ಯಾರ್ದು, ಪ್ರೈವೇಟ್ ಪ್ರಾಪರ್ಟಿ ಯಾರ್ದು, ಸರ್ಕಾರದ ಆಸ್ತಿ ಯಾವ್ದು, ಮತ್ತೆ ಕಾಲ್ದಾರಿ ಯಾವ್ದು ಅಂತ ಕ್ಲಿಯರ್ ಆಗಿರುತ್ತೆ. ಸೊ ಆ ರೀತಿ ಇನ್ಫಾರ್ಮೇಶನ್ ಇದ್ದಾಗ ಇವಾಗ ನಮ್ಗೇನಾದ್ರೂ ಆ ಮ್ಯಾಪ್ ಪ್ರಕಾರ, ದಾಖಲಾತಿಗಳ ಪ್ರಕಾರ ಅದೇನಾದ್ರೂ ಕಾಲ್ದಾರಿನೇ ಇದ್ರೆ ನಾವು
1: ಬಿಡ್ಬೇಕಾಗುತ್ತೆ,
0: ಅದು ನಾವು ಸ್ವಂತ ಆಸ್ತಿ ಅಂತ ಕೇಳೋದಕ್ ಆಗೋದಿಲ್ಲ. ಸೊ ಅವಾಗ ನಾವು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಅದು ಆದೇಶ ತಗೊಂಡು,
1: ಸರಿ ಸರಿ, ದಾರಿ ಹೊಸದಾಗಿದ್ದಾಗ ಅದು ಕೂಡ ತೋರಿಸಬಹುದಲ್ಲ ಅಲ್ಲಿ ದಾರಿ ಇದೆ ಅಂತ.
0: ಯಾವುದು ಪ್ರೈವೇಟ್ ಪ್ರಾಪರ್ಟಿ ಇರ್ಲಿಲ್ಲ, ಬರೀ ಅದು ಏನು ಇರ್ಲಿಲ್ಲ, ಜಾಗನೇ ಇರ್ಲಿಲ್ಲ, ದಾರಿ ಆಗಿದೆ ಅಂತ ಹೇಳಿದ್ರೆ ಅದನ್ನ ಈಸ್ಮೆಂಟ್ರಿ ರೈಟ್ ಆಗೂ ಕ್ಲೇಮ್ ಮಾಡಬಹುದು. ಈ ತರ ದಾಖಲಾತಿ ಇಲ್ಲ ಅಂದ್ರೂ ಇಷ್ಟು 20 ವರ್ಷದಿಂದ 30 ವರ್ಷದಿಂದ ಇದು ದಾರಿ ಆಗಿದೆ, ಹಾಗಾಗಿ ಇದು ದಾರಿಯಾಗಿ ಡಿಕ್ಲೇರ್ ಮಾಡಿ ಅಂತ ನಾವು ಕೇಳಬಹುದು.
1: ಅಥವಾ ಹೊಸದಾಗಿ ದಾರಿ ಏನಾರ ಸೃಷ್ಟಿಯಾಗಿದ್ರೆ ಇದು ದಾರಿ ಬರುತ್ತೆ ಅಂತ ಹೇಳಬೇಕಾದ್ರೆ ಅದನ್ನು ತೋರಿಸಬೇಕು. ಜನರಿಗೆ ಕೆಲವು ಸಲ ಸುಮ್ಮನೆ ಅನಾವಶ್ಯಕವಾಗಿ ಆಕ್ಷೇಪ ಮಾಡೋದು ಒಂದು ಇರುತ್ತೆ, ಅದು ಮಾಡಬಾರದು, ಮಾಡಿದ್ರೆ ಕಾನೂನಿನ ಕೆಲವು ವಿಚಾರಗಳನ್ನು ಅವ್ರು ಎದುರಿಸಬೇಕಾಗತ್ತೆ,
0: ನಿಜ
1: ಕಾನೂನಿನ ಹೋರಾಟ ಆಗತ್ತೆ. ಅಂತಹ ಟೈಮ್ನಲ್ಲಿ ಅವ್ರನ್ನ ಅಲ್ಲಿ ಕರಿಬೇಕಾಗತ್ತೆ, ಅಲ್ಲೆಲ್ಲ ಅಲ್ಲಿದಾಡಬೇಕಾಗತ್ತೆ ಅವರು, ಅದು ನೆನಪಿರಲಿ ಅಂತ.
0: ನಿಜ
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಬಸವಪ್ರಸಾದ್ ಕುನಾಲೆ ಅವರೇ ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ರೈತರಿಗೆ ಸಲಹೆ.
4: ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಸ್ಯ ಮೂಲ ಔಷಧಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಕೋವಿಡ್ ನಂತರ ಅದರ ಪರಿಣಾಮ ಇನ್ನೂ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಹೆಚ್ಚುತ್ತಿರುವ ಜನಸಂಖ್ಯೆ, ನಗರೀಕರಣ, ಉನ್ನತ ಜೀವನ ಮಟ್ಟ ಮತ್ತು ನವೀನ ವೈದ್ಯಕೀಯ ಚಿಕಿತ್ಸಾ ಕ್ರಮಗಳಲ್ಲಿ ಬಳಸುತ್ತಿರುವ ಕೃತಕ ರಾಸಾಯನಿಕ ವಸ್ತುಗಳಿಂದ ದೇಹದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳು. ಭಾರತದಲ್ಲಿ ಔಷಧಿ ಸಸ್ಯಗಳನ್ನು ಕೃಷಿ ಮಾಡುವ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ.

0: ಅನೇಕ ಪ್ರಮುಖ ಔಷಧಿ ಸಸ್ಯಗಳನ್ನು ಬೆಳೆಯಲು ಅನುಕೂಲಕರವಾದ ಹವಾಮಾನ ನಮ್ಮ ರಾಜ್ಯದಲ್ಲಿದೆ. ಔಷಧಿ ಸಸ್ಯಗಳು ನಮ್ಮಲ್ಲಿ ನಿಸರ್ಗದತ್ತವಾಗಿ ಬಂದ ಬಳುವಳಿಯಾಗಿವೆ. ಇವೆಲ್ಲವುಗಳನ್ನು ಸತತವಾಗಿ ನಮ್ಮ ಸಂಪದ್ಭರಿತ ಕಾಡುಗಳು ಪೂರೈಸುತ್ತವೆ. ನಿಸರ್ಗದಲ್ಲಿ ದೊರೆಯುವ ಈ ವನಸ್ಪತಿ ಸಂಪನ್ಮೂಲಗಳನ್ನು ವಿವೇಚನೆಯಿಲ್ಲದೆ ಕಿತ್ತು ಬಳಸುತ್ತಿರುವ ಕಾರಣ ಅವು ಸಂಪೂರ್ಣವಾಗಿ ಕಣ್ಮರೆಯಾಗುವ ಸಾಧ್ಯತೆಯಿವೆ. ಹೀಗಾಗಿ ಈ ಬೆಳೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವುದು ಅನಿವಾರ್ಯವಾಗಿರುತ್ತೆ. ಇವುಗಳ ವಾಣಿಜ್ಯ ಕೃಷಿಯಿಂದ ಆಂತರಿಕ ಬಳಕೆಯ ಸಲುವಾಗಿ ಮತ್ತು ಹೊರದೇಶಗಳಿಗೆ ರಫ್ತು ಮಾಡಿ ಆರ್ಥಿಕ ಪ್ರಗತಿ ಸಾಧಿಸಲು ಆಸ್ಪದವಿದೆ. ಮಾನವ ಜನಾಂಗದ ನಾಗರಿಕತೆಯ ಪ್ರಾರಂಭದೊಂದಿಗೆ ಸಸ್ಯ ಮೂಲ ಔಷಧಿಗಳ ಬಳಕೆಯೂ ಸಹ ಆರಂಭಗೊಂಡಿತು. 21ನೇ ಶತಮಾನದ ಕೃತಕ ಸಿಂಥೆಟಿಕ್ ಮತ್ತು ಅಜೈವಿಕ ಗುಣಗಳನ್ನು ಹೊಂದಿದ ಆಂಟಿಬಯೋಟಿಕ್ ಔಷಧಿಗಳ ಉತ್ಪತ್ತಿ ಬಹಳಷ್ಟು ಇದ್ದಾಗೂ ಸಹ ಜಗತ್ತಿನಾದ್ಯಂತ ಸಸ್ಯಗಳು ಔಷಧಿಗಳು ಪ್ರಧಾನ ಮೂಲವಾಗಿಯೇ ಉಳಿದಿವೆ. ಒಟ್ಟಾರೆ ಹೇಳುವುದಾದರೆ ಒಟ್ಟು ಔಷಧಿಗಳ 1/3 ಸಸ್ಯ ಮೂಲದಿಂದಲೇ ಬರುತ್ತದೆ. ರಾಸಾಯನಿಕವಾಗಿ ಈ ಗಿಡಮರಗಳು ಪರಿಣಾಮ ಬೀರಲು ಅವುಗಳಲ್ಲಿನ ಕ್ರಿಯಾಸಕ್ತ ಮೂಲವಾಗಿರುವ ಸಸ್ಯಕ್ಷಾರ ಆಲ್ಕಲಾಯ್ಡ್ ಗ್ಲುಕೋಸೈಡ್ ಅಥವಾ ಮತ್ತಿತರ ಗುಂಪಿಗೆ ಸೇರಿದ ವಸ್ತುಗಳನ್ನು ಅವಲಂಬಿಸಿರುತ್ತದೆ. ಅವು ಕ್ಯಾನ್ಸರ್ ನಿರೋಧಕ, ಮಲೇರಿಯಾ ನಿರೋಧಕ, ಜಂತುನಾಶಕ, ವಿರೇಚನೆಗಳನ್ನು ತಡೆಯುವ ಗುಣಗಳಿಂದ ಕೂಡಿದ ಸುಗಂಧ ತೈಲಗಳ, ಟ್ಯಾನಿನ್ ಪದಾರ್ಥಗಳ ಹಾಗೂ ವನಸ್ಪತಿ ತೈಲಗಳಿಂದ ಕೂಡಿದವುಗಳಾಗಿರುತ್ತವೆ. ಅವುಗಳೆಲ್ಲವನ್ನು ವಿವಿಧ ಔಷಧಿಗಳಲ್ಲಿ ಬಳಸಲಾಗ್ತದೆ. ಈ ವಸ್ತುಗಳು ಜೀವಕಣಗಳಿಂದ ಉತ್ಪತ್ತಿಯಾದವಾಗಿವೆ. ಅವು ಹೊರನೋಟಕ್ಕೆ ನಿರುಪಯುಕ್ತ ಅಥವಾ ಚಯಾಪಚಯ ಕ್ರಿಯೆಯ ಮೆಟಬಾಲಿಸಂ ಮಧ್ಯವರ್ತಿ ವಸ್ತುಗಳಾಗಿ ಕಂಡುಬರುತ್ತಿವೆಯಾದರೂ ಪ್ಲೋಟೋಪ್ಲಾಸ್ಮಸ್ನ ಅವಿಭಾಜ್ಯ ಭಾಗವಾಗಿರುವುದಿಲ್ಲ. ಇವುಗಳ ಭಾಗ ಸಸ್ಯಗಳಲ್ಲಿ ಬಳಸಲ್ಪಡುವುದಿಲ್ಲ. ಸುಮಾರು 300,000 ವಿಕಾಸ ಹೊಂದಿದ ವಿವಿಧ ಸಸ್ಯಗಳ ಪೈಕಿ ಕೇವಲ ಕೆಲವೊಂದನ್ನು ಮಾತ್ರವೇ ಔಷಧೀಯ ಗುಣಗಳಿಗೆ ಶೋಧಿಸಲಾಗಿದೆ. ಕೆಳವರ್ಗದ ಸಸ್ಯಗಳು ಮತ್ತು ಸಾಗರದಲ್ಲಿನ ಸಸ್ಯಗಳ ಪಾಡು ಅದೇ ಆಗಿದೆ. ಅಸಂಖ್ಯಾತ ಸಸ್ಯಗಳ ಪೈಕಿ ಕೆಲವನ್ನು ಮಾತ್ರವೇ ಬಳಸಿಕೊಳ್ಳಲಾಗಿದೆ. ಸಸ್ಯಗಳ 10% ಸಾವಯವ ಪದಾರ್ಥಗಳನ್ನು ಮಾತ್ರ ಶೋಧಿಸಿದ್ದು ಉಳಿದ 90% ಪದಾರ್ಥಗಳನ್ನು ಇನ್ನೂ ಶೋಧಿಸಬೇಕಾಗಿದೆ. ಜಗತ್ತಿನ ಎಲ್ಲ ಭಾಗಗಳಲ್ಲಿ ಔಷಧಿಗಳಿಗೆ ಬೇಡಿಕೆ ಇದೆಯಾದರೂ ಶೀತವಲಯದ ಪ್ರದೇಶಗಳಿಗಿಂತ ಉಷ್ಣವಲಯದ ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚಿನ ಬೇಡಿಕೆ ಕಂಡುಬಂದಿದೆ. ಇವು ಗಿಡ, ಬಳ್ಳಿ, ಪೊದೆ, ಮರ ಮುಂತಾದವುಗಳಿಂದ ಉತ್ಪತ್ತಿಯಾದವಾಗಿವೆ. ಅವುಗಳನ್ನು ಕಾಯಿ ಹಣ್ಣುಗಳಿಂದ, ಸೆನ್ನ, ಕಾಶಿ ಬದನೆ, ಉಮ್ಮತ್ತಿ ಹೂಗಳಿಂದ, ಮುತ್ತುಗ, ಬೂಟಿಯಾ ಮೊನೋಸ್ಪರೀಮಿಯಾ, ಕಂಚುವಾಳ, ಬಹುಹೀನಿಯಾ, ವೆರಿಗೆಟೆ, ಎಲೆಗಳಿಂದ ಸೆನ್ನ, ಉಮ್ಮತ್ತಿ, ಸ್ಮಶಾನ ಮಲ್ಲಿಗೆ, ಟೈಲೋಪೋರಾ, ಕಾಂಡಗಳಿಂದ ಜ್ಯೇಷ್ಠ ಮಧು, ಶುಂಠಿ, ಅರಿಶಿಣ, ಬಜೆ, ಡಯಾಸ್ಕೋರಿಯಾ, ಬೆಳ್ಳುಳ್ಳಿ, ಬೇರುಗಳಿಂದ ಸರ್ಪಗಂಧಿ, ಸ್ಮಶಾನ ಮಲ್ಲಿಗೆ, ಜೇನ್ಸಿಂಗ್ ಮತ್ತು ಬೀಜದಿಂದ ಇಸಬ್ಗೋಲ್, ಉಮ್ಮತ್ತಿ, ನೆಕ್ಸ್ವೋಮಿಕಾ ಇವುಗಳಿಂದ ತಯಾರಿಸಲಾಗ್ತದೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ.
2: ಸಂಗೀತವನ್ನು ಬಲ್ಲವರಾಗಿದ್ದರು ಬಸವರಾಜರಾಜ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದಿಂದ

ಶ್ರೂಯಂತಾಂ. ಪ್ರವಾಚಿಕ ರಚಾ ಝಾ. ಅಥ ವಾರ್ತಾಃ. ನಿರ್ವಾಚನಾಯೋಗೇನ ಪಶ್ಚಿಮಬಂಗಾಲಸ್ಯ ಪಂಚದಶ ಮತದಾನಕೇಂದ್ರೇಷು ಪುನರ್ಮತದಾನಾಯ ಆದೇಶಃ ಪ್ರದತ್ತಃ. ಮಗರಹಾಟ ಪಶ್ಚಿಮ ವಿಧಾನಸಭಾ ಕ್ಷೇತ್ರಸ್ಯ ಏಕಾದಶ ಕೇಂದ್ರೇಷು ತಥಾ ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರಸ್ಯ ಚತುರ್ಮತದಾನಕೇಂದ್ರ

ಕೇಂದ್ರೇಷು ಅದ್ಯ ಪುನಃ ಮತದಾನಂ ಭವಿಷ್ಯತಿ. ಏತೇಷು ಕೇಂದ್ರೇಷು ಪ್ರಾತಃ ಸಪ್ತವಾದನಾತ್ ಆರಭ್ಯ ಸಾಯಂ ಷಡ್ವಾದನಂ ಯಾವತ್ ಮತದಾನಂ ಭವಿಷ್ಯತಿ. ಆಯೋಗೇನೋಕ್ತಂ ಯತ್ ಏತೇಷು ಮತದಾನ ಕೇಂದ್ರೇಷು ಪುನರ್ಮತದಾನಸ್ಯ ನಿರ್ಣಯಃ ಪರ್ಯವೇಕ್ಷಕಾಣಾಂ ನಿರ್ವಾಚನಾಧಿಕಾರಿಣಾಂ ಚ ಪ್ರತಿವೇದನಮಾಲಕ್ಷ್ಯ ಪ್ರದತ್ತಃ. ಏತೇಷು ಮತದಾನಕೇಂದ್ರೇಷು ಬುಧವಾಸರೆ ವಿಧಾನಸಭಾ ನಿರ್ವಾಚನಸ್ಯ ದ್ವಿತೀಯ ಚರಣಾಯ ಮತದಾನಂ ಜಾತವಾಸೀತ್. ಪ್ರತಿವೇದನಾನಾಂ ಆಧಾರೆ ಆಯೋಗೇನ ಏತೇಷು ಮತದಾನಕೇಂದ್ರೇಷು ನಿರ್ವಾಚನಂ ನಿರಸ್ತೀಕೃತಮಾಸೀತ್. ಆಂಧ್ರಪ್ರದೇಶ ಅರುಣಾಚಲ ಪ್ರದೇಶ ಹರಿಯಾಣ ಚಂಡೀಗಢ ಮಧ್ಯಪ್ರದೇಶ ಛತ್ತೀಸ್ಗಢೇಷು ಅಸ್ಯ ವರ್ಷಸ್ಯ ಜನಗಣನಾಯಾಃ ಪ್ರಥಮಚರಣಸ್ಯ ಅಂತರ್ಗತಂ ಅದ್ಯಾರಭ್ಯ ಗೃಹಸೂಚೀಕ್ರಮಃ ಗೃಹಗಣನಾ ಚ ಪ್ರಾರಬ್ಧ ಅಸ್ತಿ. ಗೃಹಮಂತ್ರಾಲಯೇನೋಕ್ತಂ ಯತ್ ಇದಂ ಕಾರ್ಯಂ ಅಸ್ಯ ವರ್ಷಸ್ಯ ಮೈ ಮಾಸಸ್ಯ ತ್ರಿಂಶತ್ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅಸ್ಯ ಅಂತರ್ಗತಂ ಪ್ರಶಿಕ್ಷಿತ ಗಣನಾಕರ್ತಾರಃ ಪ್ರತಿ ಗೃಹಂ ಗತ್ವಾ ಸೂಚನಾ ಏಕತ್ರತಂ ಕರಿಷ್ಯಂತಿ. ಏತನ್ಮಧ್ಯೆ ದಿಲ್ಲಿ ರಾಜಸ್ಥಾನ ಮಹಾರಾಷ್ಟ್ರ ಮೇಘಾಲಯ ಝಾರಖಂಡಾನಾಂ ನಗರ ನಿಗಮೇಷು ಅಪಿ ಸ್ವಗಣನಾಯಾಃ ಸೌವಿಧ್ಯಂ ಪ್ರಾರಬ್ಧಂ ಅಸ್ತಿ. ಆಭಾಸೀಯ ಮಾಧ್ಯಮೇನ ಸೌವಿಧ್ಯಮಿದಂ ಅಸ್ಯ ಮಾಸಸ್ಯ ಪಂಚದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅನಂತರಂ ಅಸ್ಯ ಮಾಸಸ್ಯ ಷೋಡಶ ದಿನಾಂಕಾದಾರಭ್ಯ ಆಗಾಮಿ ಮಾಸಸ್ಯ ಚತುರ್ದಶ ದಿನಾಂಕಂ ಯಾವತ್ ಪ್ರತಿ ಗೃಹಂ ಗತ್ವಾ ಕಾರ್ಯಂ ಪ್ರಚಲಿಷ್ಯತಿ. ಬಿಹಾರೆ ಪಂಚದಶ ದಿವಸೀಯ ಸ್ವಗಣನಾವಧಿ ಅದ್ಯ ಸಮಾಪ್ತಃ ಭವಿಷ್ಯತಿ. ಅಥ ಕ್ಷೇತ್ರ ಸಂಚಾಲನಂ ಅದ್ಯಾರಪ್ಸ್ಯತೆ. ಏವಂಚ ಅಸ್ಯ ಮಾಸಸ್ಯ ಏಕತ್ರಿಂಶತ್ ದಿನಾಂಕಂ ಯಾವತ್ ಪ್ರಚಲಿಷ್ಯತೆ. ವಿದೇಶ ಮಂತ್ರಾಲಯೇನ ಗತಮಾಸಸ್ಯ ಪಂಚವಿಂಶತಿ ದಿನಾಂಕಾದಾರಭ್ಯ ತ್ರಿಂಶತ್ ದಿನಾಂಕಂ ಯಾವತ್ ಬ್ಯಾಂಗ್ಲೂರ್ ಕರ್ನಾಟಕ ಭುವನೇಶ್ವರ ಒಡಿಶಾ ಚೇತ್ಯೇಷು ಸ್ಥಾನೇಷು ಆರ್ಟ್ ಆಫ್ ಲಿವಿಂಗ್ ಇತ್ಯೇತಸ್ಯ ಸಹಯೋಗೇನ ಯುವ ನೇತೃಭ್ಯ ಬಿಮ್ಸ್ಟೆಕ್ ವಿನಿಮಯ ಕಾರ್ಯಕ್ರಮಸ್ಯಾಯೋಜನಂ ಕೃತಮಾಸೀತ್. ಆ ಸಪ್ತಾಹಂ ಪ್ರಚಲಿತೆ ಅಸ್ಮಿನ್ ಕಾರ್ಯಕ್ರಮೇ ಸಪ್ತ ಬಿಮ್ಸ್ಟೆಕ್ ಸದಸ್ಯ ದೇಶಾನಾಂ ಸರ್ವೇಷಾಂ ಕ್ಷೇತ್ರಾಣಾಂ ಸಪ್ತತ್ಯಧಿಕ ಯುವ ನೇತಾರಃ ಭಾಗಂ ಗೃಹೀತವಂತಃ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಅಯಂ ಕಾರ್ಯಕ್ರಮಃ ಗತವರ್ಷೆ ಬ್ಯಾಂಕಾಕ್ ನಗರೆ ಷಷ್ಠ ಬಿಮ್ಸ್ಟೆಕ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೃತಾ ಘೋಷಣಾ ಪ್ರಖ್ಯಾಪನಾಯ ಆಯೋಜಿತಃ ಆಸೀತ್. ಕೇಂದ್ರೀಯ ಪಂಚಾಯತಿ ರಾಜ ಮಂತ್ರಾಲಯಃ ಅದ್ಯ ಹೈದರಾಬಾದೆ ಆತ್ಮನಿರ್ಭರ್ ಪಂಚಾಯತ್ ಉಪಕ್ರಮೆ ಏಕ ಔಟ್ರೀಚ್ ಇತಿ ಕಾರ್ಯಶಾಲಾ ಆಯೋಜಯಿಷ್ಯತೆ. ಔಟ್ರೀಚ್ ಇತಿ ಕಾರ್ಯಶಾಲಾ ಪ್ರತಿಭಾಗೇಭ್ಯಃ ರಾಷ್ಟ್ರೀಯ ಗ್ರಾಮ ಸ್ವರಾಜಾಭಿಯಾನಸ್ಯ ಅಂತರ್ಗತಂ ಪಂಚಾಯತಿ ರಾಜ್ ಮಂತ್ರಾಲಯಸ್ಯ ಏಕಸ್ಯ ಉಪಕ್ರಮಸ್ಯ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟ್ಯಾ ಉದ್ದೇಶ್ಯೈ ಪರಿಚಾಲನ ಅವಸಂರಚನಯಾ ಚ ಪರಿಚಯಂ ದಾಸ್ಯತಿ. ಪಂಚಾಯತಿ ರಾಜ ಮಂತ್ರಾಲಯಸ್ಯ ಸಚಿವಃ ವಿವೇಕ ಭಾರದ್ವಾಜಃ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟಿಮಾಲಕ್ಷ್ಯ ಮುಖ್ಯ ಭಾಷಣ ಪ್ರದಾಸ್ಯತಿ. ಏತಸ್ಯ ಅನಂತರಂ ರಾಷ್ಟ್ರೀಯ ನೀತಿ ಉದ್ದೇಶ್ಯಾನಾಂ ಪ್ರಾವಿಧಿಕ ಮಾರ್ಗ ಚಿತ್ರಸ್ಯ ಅಪೇಕ್ಷಿತ ಪರಿಣಾಮಾನಾಂ ಚ ವಿಷಯೆ ವಿಸ್ತೃತ ಪ್ರಸ್ತುತಿಃ ಭವಿಷ್ಯತಿ. ಮೂರಾರ್ಜಿ ರಾಷ್ಟ್ರೀಯ ಯೋಗ ಸಂಸ್ಥಾನಂ ಅದ್ಯ ತೆಲಂಗಾನಾಯಾಂ ಅಸ್ಯ ವರ್ಷಸ್ಯ ಯೋಗ ಮಹೋತ್ಸವಸ್ಯ ಆಯೋಜನಂ ಕರಿಷ್ಯತಿ. ಐಪಿಎಲ್ ಇತಿ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ದಿಲ್ಲಿ ಕ್ಯಾಪಿಟಲ್ಸ್ ದಲೇನ ಜಯಪುರಸ್ಯ ಸವಾಯಿ ಮಾನಸಿಂಹ ಕ್ರೀಡಾಂಗಣೆ ರಾಜಸ್ಥಾನ್ ರಾಯಲ್ಸ್ ದಲಂ ಸಪ್ತ ಸ್ತೋಭೈ ಪರಾಜಿತಂ. ತತ್ರೈವ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಾಯಂ ಸಾರ್ಧ ಸಪ್ತವಾದನೆ ಚೆನ್ನೈಸ್ಥಿ ಎಂಎ ಚಿದಂಬರಂ ಕ್ರೀಡಾಂಗಣೆ ಮುಂಬೈ ಇಂಡಿಯನ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಇತಿ ವಾರ್ತಾಃ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:14.
1: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
2: ಎಂಥ ಮಾತು ನೀನು ಕೇಳಿದೆ.
3: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
4: ಪ್ರತಿದಿನ

0: ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
1: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
2: ನಮ್ಮ ಕನ್ನಡ ನಾಡು.
3: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ
2: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು, ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ, ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಈಗ ವಾರ್ತೆಗಳ ವಿವರ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಡಾ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆ ಸಮೀಪ 5 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲಿದ್ದು, ಪಾವಗಡದಿಂದ ನೇರವಾಗಿ ಸೌರ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ 350 ಎಕರೆಯಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲಿದ್ದು, ಮೈಸೂರಿನಲ್ಲಿ ಮತ್ತೊಂದು ಡೇಟಾ ಪಾರ್ಕ್ ಸ್ಥಾಪನೆಗೆ ಸೂಕ್ತ ಜಾಗವನ್ನು ಗುರುತಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಉನ್ನತ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಸಂಯೋಜಕರು ಎಂಬ ವಿಶೇಷ ಯೋಜನೆಯನ್ನು 2026-27ನೆಯ ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕನಿಷ್ಠ 5 ವರ್ಷ ಸೇವಾ ಅನುಭವ ಹೊಂದಿರುವ ಹಾಗೂ ಯುಜಿಸಿ ಅರ್ಹತೆ ಹೊಂದಿರದ ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಶೈಕ್ಷಣಿಕ ಸಂಯೋಜಕರಾಗಿ ನೇಮಿಸಲಾಗುವುದು. ಇದರಿಂದ ಸುಮಾರು 3,853 ಉಪನ್ಯಾಸಕರಿಗೆ ಪ್ರಯೋಜನವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ಶೈಕ್ಷಣಿಕ ಸಂಯೋಜಕರು ಕಾಲೇಜುಗಳಲ್ಲಿ ಪ್ರಯೋಗಾಲಯ, ಗ್ರಂಥಾಲಯ, ಐಟಿ, ಪರೀಕ್ಷಾ ಕಾರ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಬೇತಿಗಳನ್ನು ನೀಡಲು ಸಹ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ಆದೇಶದ ಹಾಗೂ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇಂದು 2023ರ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ. ಎಣಿಕೆ ಸಂದರ್ಭದಲ್ಲಿ ಹಾಲಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಅಂದು ಸ್ಪರ್ಧೆ ಮಾಡಿದ್ದ 13 ಅಭ್ಯರ್ಥಿಗಳಿಗೂ ಖುದ್ ಹಾಜರಿರಲು ಸೂಚಿಸಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಅಳವಡಿಕೆ ಹಾಗೂ ವಿಡಿಯೋ ಚಿತ್ರೀಕರಣ ವ್ಯವಸ್ಥೆ ಮಾಡಲಾಗಿದೆ. ಇಂದು ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹಾಗೂ 500ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕರ್ನಾಟಕದ ಹಲವೆಡೆಗಳಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಜಾಗೃತಿ ನಿರ್ದೇಶನಗಳನ್ನು ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 101 ಅಸಂಘಟಿತ ವಲಯಗಳ ಒಟ್ಟು 59,928 ಕಾರ್ಮಿಕರು ಈಗಾಗಲೇ ನೋಂದಣಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ನಲ್ಲಿ ಜಿಲ್ಲೆಯ 411,358 ಕಾರ್ಮಿಕರು ನೋಂದಣಿಯಾಗಿದ್ದಾರೆ. ಬೇಸಿಗೆ ಸಂದರ್ಭ ಕಾರ್ಮಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿ ನೋಂದಾಯಿತ ಕಾರ್ಮಿಕರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಕಾರ್ಮಿಕ ಇಲಾಖೆ ಜಿಲ್ಲಾ ಅಧಿಕಾರಿ ಮಹೇಶ್ ಕುಳ್ಳಲ್ಲಿ.
1: ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯಡಿ 9,361 ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಈ ಸಹಾಯಹಸ್ತ ಯೋಜನೆಯಡಿ ವಿವಿಧ ಅಸಂಘಟಿತ ವಲಯದ ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಉದಾಹರಣೆ ಹಮಾಲರು, ಕಂಬಾರರು, ಕುಂಬಾಲರು, ಅಗಸರು, ಬಟ್ಟಿ ಕಾರ್ಮಿಕರು, ಟೈಲರ್ಗಳು, ಈ ರೀತಿ ಆದಂತಹ 101 ವಲಯದ ಕಾರ್ಮಿಕರನ್ನ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಅದರ ಜೊತೆಗೆ ಮೋಟಾರು ಹಾಗೂ ಮೋಟಾರ್ ಸಂಬಂಧಿಸಿದ ಕಾರ್ಮಿಕರ ಸಂಬಂಧಿಸಿದಂತೆ ಒಟ್ಟು 1,885 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಇದರಲ್ಲಿ ಚಾಲಕರು, ನಿರ್ವಾಹಕರು, ಬಾಡಿ ಫಿಟ್ಟಿಂಗ್ ಮಾಡತಕ್ಕಂತಹ ಕಾರ್ಮಿಕರು, ಅದರ ಜೊತೆಗೆ ಬುಕಿಂಗ್ ಮಾಸ್ತರು, ಈ ರೀತಿಯ ಕಾರ್ಮಿಕರು ಸಹ ಸೇರಿಕೊಂಡಿರ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಇ ಶ್ರಮ, ಅಂದ್ರೆ ಅಸಂಘಟಿತ ವಲಯದ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡತಕ್ಕಂತಹ ಜಾರಿ ತಂದಿರುವ ಯೋಜನೆಯಾದ ಇ ಶ್ರಮದ ಯೋಜನೆ ಅಡಿ ಬೀದರ್ ಜಿಲ್ಲೆಯಾದಂತಹ ಒಟ್ಟು 411,368 ಕಾರ್ಮಿಕರು ನೋಂದಣಿಯಾಗಿರುತ್ತದೆ. 350ಕ್ಕೂ ಹೆಚ್ಚು ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಇರತಕ್ಕಂತಹ ಪಿಂಚಣಿ ಯೋಜನೆಯಡಿ ಒಟ್ಟು 617 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಅದಲ್ಲದೆ ಪ್ರಸ್ತುತ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ವಿವಿಧ ಮಾಲೀಕರಿಗೆ 12-3 ಗಂಟೆವರೆಗೆ ಹೊರಾಂಗಣ ಕೆಲಸ ಅವಾಯ್ಡ್ ಮಾಡಲಿಕ್ಕೆ ಸೂಚಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ತಂಪಾದ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಡಲಾಗಿದೆ. ಅದೇ ರೀತಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಬಗ್ಗೆ ಸಹಿತ ಜಾಗೃತಿ ಕಾರ್ಯಕ್ರಮಗಳು ಸಹಿತ ತಿಳಿಸುತ್ತೇವೆ. ಮುಂದುವರೆದು ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ವಿವಿಧ ಕಾರ್ಮಿಕರಿಗೆ ಕಾರ್ಮಿಕ ಮುಖಂಡರ ಮೂಲಕ ಹಾಗೂ ಮಾಲೀಕರಿಗೆ ಮೂಲಕ ಮೌಖಿಕವಾಗಿ ಬಿಸಿಲು ತಾಪಮಾನದ ಕುರಿತು ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಲಾಗಿರುತ್ತೆ. ಸಾಧ್ಯವಾದಷ್ಟು ಹಗುರವಾದ ಬಟ್ಟೆಗಳನ್ನು ಹಾಕೋದಕ್ಕೆ ಹಾಗೂ ತಂಪಾದ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಅದೇ ರೀತಿ ಡಿಹೈಡ್ರೇಷನ್ ಆದಂತಹ ಪ್ರಕರಣಗಳಲ್ಲಿ ಮಾಲೀಕರಿಗೆ ORS ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಸಹಿತ ಮೌಖಿಕವಾಗಿ ತಿಳಿಸಲಾಗಿರುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶ

0: ಯಾದವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನಗೊಳ್ಳಲಿದೆ. ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಈ ಹಾಕಿ ಪಂದ್ಯದಲ್ಲಿ 382 ಕೊಡವ ಕುಟುಂಬಗಳ ತಂಡಗಳು ಪಾಲ್ಗೊಂಡಿದ್ದವು. ಚೇನಂಡ ಕುಟುಂಬಸ್ಥರು ಆಯೋಜಿಸಿದ್ದ 26ನೇ ವರ್ಷದ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಇಂದು ಕುಲೇಟಿರ್ ಮತ್ತು ಚೆಪ್ಪುಡಿರ್ ತಂಡಗಳು ಪ್ರತಿಷ್ಠಿತ ಕೊಡವ ಹಾಕಿ ಚಾಂಪಿಯನ್ ಟ್ರೋಫಿಗಾಗಿ ಸೆಣಸಲಿವೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಆಯೋಜಿತ ಫೈನಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಖಾತೆ ಸಚಿವರಾದ ಡಾ ಮನ್ಸುಖ್ ಮಾಂಡವ್ಯ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡೆಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಕೊಡವ ಹಾಕಿ ಫೆಡರೇಷನ್ ಅಧ್ಯಕ್ಷ ಪಿಕೆ ಬೋಪಣ್ಣ ತಿಳಿಸಿದ್ದಾರೆ. ಇಂದು ಫೈನಲ್ ಪಂದ್ಯಕ್ಕಾಗಿ ನಾಪೋಕ್ಲುವಿನ ಹಾಕಿ ಮೈದಾನದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಕೊಡವ ಕುಟುಂಬಗಳ ನಡುವೆ ಮೂರ್ನಾಡು ಗ್ರಾಮದಲ್ಲಿ ಆಯೋಜಿತಗೊಂಡಿದ್ದ 24ನೇ ವರ್ಷದ ಬೇತ್ರಿ ಮುಕ್ಕಾಟಿರ್ ಕಪ್ ಕ್ರಿಕೆಟ್ ನಮ್ಮೆಯ ಫೈನಲ್ಸ್ ಪಂದ್ಯದಲ್ಲಿ ಚಕ್ಕೇರ್ ತಂಡ ಸತತ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಮಹಿಳಾ ಕ್ರಿಕೆಟ್ನಲ್ಲಿ ಹರಿಹರ ಮುಕ್ಕಾಟಿರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮಹಿಳಾ ತಂಡದ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಮಣವಟ್ಟಿರ್ ತಂಡ ಹರಿಹರ ಮುಕ್ಕಾಟಿರ್ ತಂಡದ ವಿರುದ್ದ ಸೋಲು ಕಂಡಿತು. ಕೊಡವ ಕ್ರಿಕೆಟ್ ಹಬ್ಬದ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು 8 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಬಲಿಷ್ಠ ಚಕ್ಕೇರ್ ತಂಡ ಮತ್ತು ಕೆದಮಳ್ಳೂರು ಮಾಳೇಟಿರ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಕ್ಕಿಳಿದವು. ಸಮಬಲದ ಹೋರಾಟಕ್ಕೆ ಸಾಕ್ಷಿಯಾದ ಫೈನಲ್ ಪಂದ್ಯದಲ್ಲಿ ಚಕ್ಕೇರ್ ತಂಡದ ಬ್ಯಾಟ್ಸ್ಮನ್ಗಳು ಕೇವಲ 8 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಒಟ್ಟು 106 ರನ್ ಗಳಿಸಿ ಮಾಳೇಟಿರ್ ತಂಡವನ್ನು ಪರಾಭವಗೊಳಿಸುವ ಮೂಲಕ 9ನೇ ಬಾರಿಗೆ ಚಾಂಪಿಯನ್ ತಂಡದ ಪಟ್ಟವನ್ನು ಮುಡಿಗೇರಿಸಿಕೊಂಡಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಬೆಳೆ ಹಾನಿಯ ಬಗ್ಗೆ ತಿಳಿದು ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಾದ ಆರೇಕುಂಟೆ, ದೊಡ್ಡಮೊಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತ್ನ್ನು ಆಗಸ್ಟ್ 21ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಕಾರವಾರ ಜಿಲ್ಲಾ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ 45 ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ 54 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ಭಾವಗೀತೆಗಳು. ಕೆವಿ ಮುರುಗೇಶ್ ಅವರು ಹಾಡಿರುವಂತಹ ಗೀತೆಗಳು. ಮೊದಲಿಗೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ವಿರಚಿತ ಈ ಗೀತೆ, ಪ್ರೀತಿಯಿಲ್ಲದ ಮೇಲೆ ಹೂವು ಅರಳೀತು ಹೇಗೆ.

0: ಇದುವರೆಗೆ ಕೆವಿ ಮುರುಗೇಶ್ ಅವರು ಹಾಡಿದಂತಹ ಭಾವಗೀತೆಗಳು ಮೂಡಿಬಂದವು. ಇಂಪಾದ ದನಿ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ.
1: कहीं तो मिलेगी कभी तो मिलेगी आज नहीं तो कल.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:30. ಇನ್ನೀಗ ಕೆಲವು ಪ್ರಕಟಣೆಗಳು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
5: ಮಾತೆ ಮಾಣಿಕ್ಯವಾಯಿತೆ
6: 490.1.

0: ಮೀಟರ್ಗಳು
1: ಅಂದರೆ 612 ಕಿಲೋ ಹರ್ಟ್ಸ್ ಗಳ
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
1: ಪ್ರತಿದಿನ ಸಂಜೆ 5:30 ಕ್ಕೆ
0: ಕಿರ್ಮಿಟ್

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಹೀಗಿವೆ. 8:30 ಆಕಾಶವಾಣಿ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ನಂತರ 8:35 ಆಕಾಶ ಬುಟ್ಟಿಯಲ್ಲಿ ಇಂದುಮತಿ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ನಿರ್ಮಾಣ ಹಾಗೂ ಪ್ರಸ್ತುತಿ ಚಂದು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಸಮಯ 7:34 ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಾಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಳಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆ

0: ವರೆಗೆ ನಡೆಯಲಿದೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ ಎರಡನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ವರದಿಗಳನ್ನು ಪರಿಶೀಲಿಸಿದ ಆಯೋಗ ಈ ಮತಗಟ್ಟೆಗಳಲ್ಲಿ ನಡೆದ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದೆ. ಈ ಕುರಿತು ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯ ನಡುವೆ ಇಂಧನ ಪೂರೈಕೆ, ನೌಕಾಯಾನ ಕಾರ್ಯಾಚರಣೆ ಮತ್ತು ಭಾರತೀಯ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ದೇಶಾದ್ಯಂತ ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಆನ್ಲೈನ್ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಪ್ರಮಾಣ 98%ಕ್ಕೆ ಏರಿಕೆಯಾಗಿದ್ದು ಸುಮಾರು 49.8 ಲಕ್ಷ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ದುರುಪಯೋಗ ತಡೆಯಲು ಜಾರಿಗೆ ತಂದಿರುವ ಡೆಲಿವರಿ ಅಥೆಂಟಿಫಿಕೇಷನ್ ಕೋಡ್ ಆಧಾರಿತ ವಿತರಣೆ 93%ಕ್ಕೆ ತಲುಪಿದೆ. ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನು ಬಿಕ್ಕಟ್ಟಿಗೂ ಮುನ್ನವಿದ್ದಂತಹ ಅವಧಿಯ 70%ರಷ್ಟು ಮಟ್ಟಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನೌಕಾಯಾನ ಕುರಿತು ಮಾಹಿತಿ ನೀಡಿರುವ ಸರ್ಕಾರ, ಬಿಕ್ಕಟ್ಟಿನ ಪ್ರದೇಶಗಳಲ್ಲಿರುವಂತಹ ಎಲ್ಲಾ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದು ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹೊತ್ತ ಹಡಗುಗಳಿಗೆ ಸಂಬಂಧಿಸಿದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಏರಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದಕ್ಷಿಣ ಗುಜರಾತ್ನಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂಧನ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ದೀರ್ಘಕಾಲದ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಚನೆಯನ್ನು ನೀಡಲಾಗಿದ್ದು ಇದರಿಂದ ದೇಶೀಯ ಉತ್ಪಾದನೆ 60%ರಷ್ಟು ವೃದ್ಧಿಯಾಗಿದೆ. ಪ್ರತಿದಿನ ಉತ್ಪಾದನೆ 36,000 ಮೆಟ್ರಿಕ್ ಟನ್ನಿಂದ 54,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ಇರಾನ್ ಕೆಲವು ರಿಯಾಯಿತಿಗಳನ್ನು ನಿರೀಕ್ಷಿಸುತ್ತಿದೆ, ಆದರೆ ಪ್ರಸ್ತುತ ಇರುವ ಷರತ್ತುಗಳು ತಮಗೆ ತೃಪ್ತಿ ನೀಡಿಲ್ಲ ಎಂದು ಅಧ್ಯಕ್ಷರು ತಿಳಿಸಿದ್ದು ಇದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ, ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ 2 ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯ ಆತಂಕವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಲೆಬನಾನ್ ಸಂಘರ್ಷದಲ್ಲಿ ಈವರೆಗೆ 2,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ. 2027ರ ಜನಗಣತಿಯ ಮೊದಲ ಹಂತದ ಭಾಗವಾಗಿ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಚಟುವಟಿಕೆ ಆರಂಭವಾಗಿದೆ. ಈ ರಾಜ್ಯಗಳಲ್ಲಿ 15 ದಿನಗಳ ಸ್ವಯಂ ಗಣತಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ತರಬೇತಿ ಪಡೆದ ಗಣತಿದಾರರು ಇದೇ 30ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಈ ನಡುವೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ, ರಾಜಸ್ಥಾನ, ಮಹಾರಾಷ್ಟ, ಮೇಘಾಲಯ ಮತ್ತು ಜಾರ್ಖಂಡ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಗಣತಿ ಸೌಲಭ್ಯ ಆರಂಭವಾಗಿದ್ದು ಇದೇ 15ರವರೆಗೆ ಲಭ್ಯವಿರಲಿದೆ. ಈ ರಾಜ್ಯಗಳಲ್ಲಿ ಇದೇ 16ರಿಂದ ಜೂನ್ 14ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಬಿಹಾರದಲ್ಲಿಂದು ಸ್ವಯಂ ಗಣತಿ ಅವಧಿ ಪೂರ್ಣಗೊಳ್ಳಲಿದ್ದು ನಾಳೆಯಿಂದ ಇದೇ 31ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಈವರೆಗೆ ಇದೇ ಮೊದಲ ಬಾರಿಗೆ ಪರಿಚಯಿಸಲಾದ ಡಿಜಿಟಲ್ ಸ್ವಯಂ ಗಣತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು 82 ಲಕ್ಷ ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ದಾಖಲಿಸಲಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಳ

0: ಯೋಜನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026 ಆಯೋಜನೆ ಮಾಡಿದೆ. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಯೋಗಾಸಕ್ತರು ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶನ ನೀಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ, ಪ್ರತಾಪ್ ರಾವ್ ಜಾಧವ್ ಮತ್ತು ಹಾರ್ಟ್ ಫುಲ್ನೆಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಕಮಲೇಶ್ ಡಿ ಪಟೇಲ್ ಮಹೋತ್ಸವದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯುವ ಘೋಷಣೆ ಹೊರಬಿದ್ದ ಸುಮಾರು 3 ವರ್ಷಗಳ ನಂತರ ಚಲಾವಣೆಯಲ್ಲಿದ್ದಂತಹ ಒಟ್ಟು ನೋಟುಗಳ ಪೈಕಿ 98.47% ನೋಟುಗಳು ಮರಳಿ ಬಂದಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ತನ್ನ ಕರೆನ್ಸಿ ನಿರ್ವಹಣಾ ಪ್ರಕ್ರಿಯೆ ಭಾಗವಾಗಿ 2023 May 19 ಆರ್ಬಿಐ ಈ ನೋಟುಗಳ ಹಿಂಪಡೆಯುವಿಕೆಯನ್ನು ಪ್ರಕಟಿಸಿತ್ತು. ಆ ಸಮಯದಲ್ಲಿ ಚಲಾವಣೆಯಲ್ಲಿದ್ದಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಒಟ್ಟು ಮೌಲ್ಯ 3.56 ಲಕ್ಷ ಕೋಟಿ ರೂಪಾಯಿ ಇತ್ತು. 2026 ಏಪ್ರಿಲ್ 30 ವೇಳೆಗೆ ಈ ಮೊತ್ತ 5,451 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಆಫ್ರಿಕಾದ ಬೋಟ್ಸ್ವಾನಾದ ಗ್ಯಾಬರಾನ್ನಲ್ಲಿ ಇಂದು ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಆರಂಭವಾಗಲಿದ್ದು, ಇದರಲ್ಲಿ ಭಾರತದ 21 ಸದಸ್ಯರ ತಂಡ 5 ಸ್ಪರ್ಧೆಗಳಲ್ಲಿ ಕಣಕ್ಕೆ ಇಳಿಯಲಿದೆ. ನಾಳೆಯವರೆಗೆ ನಡೆಯಲಿರುವ ಈ ಕೂಟ ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವಂತಹ ಮೊದಲ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕೂಟದಲ್ಲಿ ಪುರುಷರ, ಮಹಿಳೆಯರ ಮತ್ತು ಮಿಶ್ರ ವಿಭಾಗದ 4x400 ಮೀಟರ್ ಹಾಗೂ 4x100 ಮೀಟರ್ ಸೇರಿದಂತೆ ಒಟ್ಟು 6 ರಿಲೇ ಸ್ಪರ್ಧೆಗಳು ನಡೆಯಲಿವೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ವಿಕೆಟ್ಗಳ ಜಯ ದಾಖಲಿಸಿದೆ. ರಾಜಸ್ಥಾನ ನೀಡಿದಂತಹ 225 ರನ್ಗಳ ಗೆಲುವಿನ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ಶ್ಲೋಕ. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿದೆ, ಪಿ.ವಿ. ಶ್ರೀನಿವಾಸ್ ಅವರು ಹಾಡಿದ್ದಾರೆ. ನಂತರ ಎಸ್. ಜಾನಕಿಯವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ರಚನೆ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬರುವಂತಹ ಒಂದು ಗೀತೆ. ಎಸ್. ಜಾನಕಿಯವರೊಂದಿಗೆ ದನಿಗೂಡಿಸಿದ್ದಾರೆ ವಸಂತ.

ಗೋಪಾಲದಾಸ ರಚನೆ ಇದು. ಅನೀಶ್ ಕೇಶವರಾವ್ ಅವರು ಹಾಡಿದ್ದಾರೆ, ವಿಜಯಕೃಷ್ಣ ಡಿ ಅವರ ಸಂಗೀತ ನಿರ್ದೇಶನದಲ್ಲಿ. ಈ ಗೀತೆ ಶ್ರೀ ಜಗನ್ನಾಥದಾಸರು ಚಿತ್ರದ್ದು.

ಪತಿ ದೈವ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಹಾಗೂ ಜಯದೇವ್ ಅವರ ಧ್ವನಿಗಳಲ್ಲಿ ಆರ್ ಎನ್ ಜಿ ಗೋಪಾಲ್ ವಿರಚಿತ ಗೀತೆ ಇದು. ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

0: Royals by 7 wickets at the Sawai Mansingh Stadium in Jaipur last night. Batting first, Rajasthan Royals posted 225 for 6 in 20 overs, with skipper Riyan Parag scoring 90. In reply, Delhi Capitals overhauled the target for the loss of 3 wickets in 19.1 overs, riding on KL Rahul's 75 off 40 balls. He was named player of the match. And now for a look at today's newspapers. It's over to Shakun Chopra.
1: Thank you, Sarabjit. Most newspapers today open with surge in fuel costs. The Pioneer notes, steep LPG price hike to hurt all sections. The Indian Express writes, polls over, energy prices soaring due to West Asia crisis, fuel rate hike on table. Talking about the April highs, GST revenue hits record rupees 2.43 lakh crore in April, writes the Hindu. Lockdown in strong room areas after TMC-BJP clash, writes the Times of India. The Hindustan Times under the caption, Labour Day, heat awareness, the cost of labour in a simmering city, carries a picture of workers creating murals, depicting problems they face while working in the heat. The Asian Age mentions, Trump says Iran dying to make a deal, rules out fresh airstrikes. The Economic Times on its editorial page talks of a cobot experiment in Japan. Travelers with poor experience of airport baggage handling will be particularly interested in Japan Airlines' experiment with giving jobs to robot at Tokyo's Haneda Airport. Trials beginning this month will use Unitrace humanoid robots to move baggage, cargo and equipment across the airport. Depending on how they perform, their role could be widened to other ground handling services like cleaning aircraft cabins. If the experiment is successful, it will offer a solution to Japan's aging population and a surge in tourism. And finally, the Financial Express takes note, placement season seeing higher number of new age companies as traditional tech firms scale down recruitment. Startups cushion IT hiring slow down. And with that, it's back to you, Sarabjit.
0: Thank you, Shagun. And now before we end the bulletin, the headlines once again. Repolling begins in 15 polling stations of two assembly constituencies in West Bengal. Field operations for house listing and housing census under phase 1 commence in 5 states and 1 union territory. IMD forecasts very heavy rainfall over northeast region and southern peninsula today. US President Donald Trump rejects Iran's proposal to end ongoing conflict, says Iran is seeking concessions they cannot accept. In badminton, Indian men's team to take on France in semi-finals of Thomas Cup in Denmark. And in football, Indian women team all set to play in AFC Under 17 Women's Asian Cup after 21 years in China. And with that, we end the morning news. Have a nice day.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇನ್ನು ಮುಂದೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಕೆಲವೇ ಕ್ಷಣಗಳಲ್ಲಿ.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಆಕಾಶವಾಣಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬಹಳ ದೊಡ್ಡ ಹೆಸರು. ಶಾಲಾ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ರಾಜ್ಯದಾದ್ಯಂತ ಏಕಕಾಲಕ್ಕೆ ಶಾಲಾ ಪಾಠಗಳನ್ನು ಪ್ರಸಾರ ಮಾಡಿ ಅದನ್ನು ಶಿಕ್ಷಕರು ಹಾಗೂ ಮಕ್ಕಳು ಆಲಿಸಿ ಚರ್ಚೆಗಳ ಮೂಲಕ ಕಲಿಸುವ ವಿನೂತನವಾದ ಕಾರ್ಯಕ್ರಮ ಇದು. ಇದಕ್ಕಾಗಿ ಸರ್ಕಾರದಿಂದ ಹಣವು ಆಕಾಶವಾಣಿಗೆ ಪ್ರಾಯೋಜಿತ ಕಾರ್ಯಕ್ರಮದ ಶುಲ್ಕವಾಗಿ ದೊರೆಯುತ್ತದೆ. ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮಾತ್ರ ನಿರಂತರವಾಗಿ ಈ ಹಿಂದೆ ನಡೆಯುತ್ತಿತ್ತು. ಶಾಲೆಗಳು ನಡೆಯುತ್ತಿರುವಾಗ ಪಠ್ಯಾಧಾರಿತ ಹಾಗೂ ರಜಾದಿನಗಳಲ್ಲಿ ಪೂರಕ ಶಿಕ್ಷಣ ಆಗ ಪ್ರಸಾರವಾಗುತ್ತಿತ್ತು. ಅದರಂತೆ ಯುವಜನತೆಯೂ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯಲ್ಲಿ ಭಾಗವಹಿಸಬಹುದು. ಇಂದಿನ ಯುವಜನತೆ ಓದಿನ ಜೊತೆಗೆ ಗಳಿಕೆಯನ್ನೂ ಮಾಡುವುದರಿಂದ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಪಮಟ್ಟಿನ ಹಣಗಳಿಕೆಯನ್ನೂ ಮಾಡಬಹುದು. ಇಂದು ರೇಡಿಯೋ ಜಾಕಿಯಾಗಲು

0: ತುದಿಗಾಲಲ್ಲಿ ನಿಂತಿರುವ ಅನೇಕ ಯುವಕ ಯುವತಿಯರಿಗೆ ಇದು ಮುಕ್ತ ವಿಶ್ವವಿದ್ಯಾಲಯದಂತಿದೆ. ಅದರಂತೆ ಮಹಿಳೆಯರ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಮೆಚ್ಚಿನ ಕ್ಷೇತ್ರವಾದ ಅಡುಗೆ ಮನೆಯಿಂದ ಹಿಡಿದು ಉನ್ನತ ಹುದ್ದೆಗಳನ್ನು ನಿರ್ವಹಿಸುವ ಆಧುನಿಕ ಮಹಿಳೆಯವರೆಗಿನ ಎಲ್ಲರನ್ನೂ ಒಳಗೊಳ್ಳುವ ಕಾರ್ಯಕ್ರಮಗಳ ಮೂಲಕ ಮಹಿಳಾ ಜಾಗೃತಿಗೆ ಪ್ರೇರಣೆಯಾಗಿದೆ. ಹೊಲ ಮತ್ತು ಮನೆ ವಿಭಾಗ ಫಾರ್ಮ್ ಆ್ಯಂಡ್ ಹೋಮ್, ಇದು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯ ಕಾರ್ಯಕ್ರಮ. ರೈತರಿಗಾಗಿ ಇರುವ ಕೃಷಿ ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿಯು ರೈತರಿಗೆ ಶಿಕ್ಷಣ ನೀಡುವಲ್ಲಿ ಬಹಳ ಸಾಧನೆ ಮಾಡಿದೆ. ಇದರಲ್ಲಿ ಬೇಸಾಯದ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ವಯಸ್ಕರ ಶಿಕ್ಷಣ, ಗ್ರಾಮೀಣ ಮಹಿಳೆಯರ ಜೀವನ ಸುಧಾರಣೆಗಾಗಿ ಕಾರ್ಯಕ್ರಮಗಳು, ಗ್ರಾಮ ನೈರ್ಮಲ್ಯ ಮುಂತಾದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಆರಂಭದಿಂದಲೂ ಆಕಾಶವಾಣಿ ಗ್ರಾಮೀಣ ಜನರಿಗೆ ಪ್ರಸಾರ ಮಾಡುವ ಕಾರ್ಯಕ್ರಮಗಳಿಗೆ ವಿಶೇಷ ಮಹತ್ವ ನೀಡುತ್ತಾ ಬಂದಿದೆ. 1935ರಲ್ಲೇ ಆಗಿನ ವಾಯುವ್ಯ ಸರಹದ್ದಿನ ಪ್ರಾಂತ್ಯದಲ್ಲಿ ಗ್ರಾಮೀಣ ಕಾರ್ಯಕ್ರಮಗಳನ್ನು ಮೊದಲು ಪ್ರಾರಂಭಿಸಲಾಯಿತು. ಆನಂತರ ದೆಹಲಿ ಕೇಂದ್ರವು 1936ರಿಂದ ಪಂಜಾಬಿನ ಹಳ್ಳಿಗರಿಗಾಗಿ ಕಾರ್ಯಕ್ರಮವನ್ನು ಕೊಡುತ್ತಿತ್ತು. ನಂತರದಲ್ಲಿ ಆಕಾಶವಾಣಿಯ ಎಲ್ಲ ಕೇಂದ್ರಗಳು ಅರ್ಧ ಗಂಟೆಯಿಂದ 3 ತಾಸುಗಳವರೆಗೆ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು. ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದರೂ ಅದನ್ನು ಕೇಳಲು ರೇಡಿಯೋ ಸೆಟ್ಗಳನ್ನು ಕೊಳ್ಳಲು ಜನರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಹಳ್ಳಿಗಳಲ್ಲಿ ಸಾಮೂಹಿಕ ಕೇಳುವಿಕೆಗೆ ಅನುವು ಮಾಡಿಕೊಡುವ ಸೆಟ್ಗಳನ್ನು ಸ್ಥಾಪಿಸಲು ಒಂದು ಸಹಾಯಧನದ ಯೋಜನೆ ಇತ್ತು. ಅದರನ್ವಯ ಸೆಟ್ಗೆ ತಗಲುವ ಖರ್ಚಿನಲ್ಲಿ ಅರ್ಧವನ್ನು ಕೇಂದ್ರ ಸರ್ಕಾರವು, ಕಾಲು ಭಾಗವನ್ನು ರಾಜ್ಯ ಸರ್ಕಾರ ಹಾಗೂ ಉಳಿದ ಕಾಲು ಭಾಗವನ್ನು ಸ್ಥಳೀಯರ ವಂತಿಕೆಗಳ ಮೂಲಕ ಕೂಡಿಸಲಾಗುತ್ತಿತ್ತು. ಸೆಟ್ಗಳನ್ನು ಹಂಚಿದ ನಂತರ ಕಾರ್ಯಕ್ರಮಗಳನ್ನು ಕೇಳಿ ಅವುಗಳ ಬಗ್ಗೆ ಚರ್ಚೆಗಳು ನಡೆದರೆ ಅವು ಇನ್ನೂ ಪರಿಣಾಮಕಾರಿಯಾಗಬಲ್ಲವು ಎಂದು ಕೆನಡಾ ಮುಂತಾದ ದೇಶಗಳಲ್ಲಿ ಯಶಸ್ವಿಯಾದ ಗ್ರಾಮಾಂತರ ರೇಡಿಯೋ ಗೋಷ್ಠಿಯನ್ನು ಭಾರತದಲ್ಲಿ 1955-56ರಲ್ಲಿ ಯುನೆಸ್ಕೋ ಕೇಂದ್ರ ಸರ್ಕಾರದ ಪ್ರಸಾರ ಖಾತೆಯ ಸಹಕಾರದೊಂದಿಗೆ ಪ್ರಾಯೋಗಿಕವಾಗಿ ಪ್ರಾರಂಭಿಸಿತು. ಹಳ್ಳಿಯ ಸುಮಾರು 20 ಜನ ಸದಸ್ಯರಿರುವ ಇಂಥ ಗೋಷ್ಠಿಗಳಿಗಾಗಿ ಆಕಾಶವಾಣಿ ನಿಲಯಗಳು ವಾರಕ್ಕೆರಡು ದಿನ ಅರ್ಧ ಗಂಟೆಯ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದವು. ಈ ಯೋಜನೆ ಅನುಷ್ಠಾನಕ್ಕೆ ಬರುವ ಮೊದಲು ಪುಣೆಯಲ್ಲಿ ಒಂದು ಪ್ರಯೋಗ ನಡೆಸಲಾಯಿತು. ಅದರ ಯಶಸ್ಸಿನಿಂದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಿಗೂ ಇದನ್ನು ವಿಸ್ತರಿಸಲಾಯಿತು. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ. ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
4: ಸಾರ್ವಜನಿಕ ಸಂಪರ್ಕ ಮಾಧ್ಯಮವಾಗಿ ಆಕಾಶವಾಣಿ ತನ್ನದೇ ಆದ ವಿಶಿಷ್ಟತೆಯನ್ನ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನ ನೀಡುತ್ತಾ ಅನೇಕ ಕಲಾವಿದರು, ಭಾಷಣಕಾರರು, ಎಲ್ಲ ವರ್ಗದವರಿಗೂ ಕೂಡ ಬೇಕಾದಂತಹ ಮಾಹಿತಿಯನ್ನ ಕೊಡ್ತಾ ಬಂದಿದೆ. ಈ ದಿಕ್ಕಿನಲ್ಲಿ ಈ ದಿನ ಈ ಸಮಯ ನಮ್ಮ ಜೊತೆಗಿದ್ದಾರೆ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸೊಗಸಾದ ಕನ್ನಡ ಮಾತುಗಳನ್ನ ಕೇಳ್ತಾ ಅವ್ರ ಜೊತೆಗೆ ನಾವು ಒಂದಷ್ಟೊತ್ತು ಸಾಗೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆಗೆ ಹೆಸರಾದ ಆಕಾಶವಾಣಿಯಲ್ಲಿ ಈಗ ನಿಮ್ಮದೇ ಕಲರವ. ಹಲವು ಕ್ಷೇತ್ರದ ಗಣ್ಯರು ತಮ್ಮ ರೇಡಿಯೋ ಜೊತೆಗಿನ ನಂಟನ್ನ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
5: ನಮಸ್ಕಾರ ಮೇಡಮ್, ನಮಸ್ಕಾರ.
4: ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡ್ಲಿಕ್ಕೆ. ಯಾವಾಗ್ಲೂ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ನೇರವಾಗಿ ನಿಮ್ಮನ್ನ ನೋಡೋದು, ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರಿಗೆ ಕೇಳಿಸುವಂತ ಸೌಭಾಗ್ಯ.
5: ಬಹಳ ಸಂತೋಷ ರೀ ಮೇಡಮ್. ಯಾಕಂದ್ರೆ

0: ಅಂದ್ರೆ ನಮಗೂ ಆಕಾಶವಾಣಿಗೂ ಬಹಳ ನಂಟದ.
1: ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ, ನಮ್ಗೆ ಈ ತರ ಎಲ್ಲ ಮಾತಾಡ್ಲಿಕ್ಕೆ, ಈ ತರ ಹಾಡನ್ನ ಕಲ್ತ್ಕೊಳ್ಳೋದಕ್ಕೆ ರೇಡಿಯೋನೇ ಕಾರಣ, ನಾವು ರೇಡಿಯೋದಲ್ಲಿ ಬರ್ತಾ ಇದ್ದ ಹಾಡುಗಳನ್ನ ಬರ್ಕೊಂಡು ಬರ್ಕೊಂಡು ಹೇಳ್ತಾ ಇದ್ದೆ.
0: ಹೌದ್ರಿ, ನಾವು ಇಲ್ಲ ಟಿವಿ ಬರೋಕ್ಕಿಂತ ಮುಂಚೆ ನಾವು ಆಕಾಶವಾಣಿ ರೇಡಿಯೋ ಕೇಳೋದೇ ಹೆಚ್ಚು ರೀ, ರೇಡಿಯೋದ ಕೇಳೋದೇ ಹೆಚ್ಚು. ಅವಾಗ ಅವಾಗ ಟೇಪ್ ರೆಕಾರ್ಡರ್ ಅವು ಇವು ಎಲ್ಲ ಇರ್ತಿರ್ಲಿಲ್ಲ. ನನಗೀಗ 65 ಇಯರ್ಸ್, ಅವಾಗ ಸಣ್ಣ
1: ಅನ್ಸಲ್ಲ
0: ಅನ್ಸಲ್ರಿ, 70 ಅನಿಸ್ತೀನೇನು ಮತ್ತೆ. ಅದಕ್ಕೆ ಏನಾಯಿತು ಅಂತಂದ್ರೆ, ಎಲ್ಲ ರೇಡಿಯೋದಾಗ ಸಿನಿಮಾ ಹಾಡುಗಳು ಬರ್ತಿದ್ವಲ್ಲ, ಆಮೇಲೆ ಬೆಳಿಗ್ಗೆ ಒಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ, ಸಿನಿಮಾ ಹಾಡುಗಳು ಬಂದಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ, ಎಲ್ಲ ನಾವು ಭಾಳ ಮಂದಿ ಅಕ್ಕ ತಂಗಿಯರು, ಅಕ್ಕ ಒಂದು 2 ಸಾಲ ನಮ್ಮ ಅಕ್ಕ ಬರ್ಕೊಳಕ್ಕೆ, 2 ಸಾಲ ನಾನು ಬರ್ಕೊಳ್ಳೋದು.
1: ಮುಗ್ದೋಗ್ಬಿಡುತ್ತೆ,
0: ಮುಗ್ದೋಗ್ಬಿಡ್ತದಲ್ಲ ಅದು, ಪಟ ಪಟ ಬರೀಲಿಕ್ಕೆ ಆಗೋದಿಲ್ಲ. ಹಿಂಗೆ ಹಡ ಬರ್ಕೊಂಡು ಒಂದು 5-6 ಸಲ ಹಾಡು ಬಿಟ್ವಿ ಅಂತಂದ್ರೆ ಆಯಿತು, ಹಾಡೇ ಪೂರ್ತಿ ಬಂದ್ಬಿಡ್ತಿದ್ದವ್ರಿ ಹಾಡು. ಹೀಗಾಗಿ ನನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ನನ್ನ ಮಾತು, ನನ್ನ ಹಾಡು, ನನ್ನ ಪ್ರವಚನ, ನಗೆ ಹಬ್ಬ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಈ ಆಕಾಶವಾಣಿಗಳ ಪ್ರಭಾವ ಬಹಳ ಅದ ರೀ. ನಾ ಯಾವಾಗಲೂ ಧನ್ಯತೆಯಿಂದ ನಾನು ಅದನ್ನು ಸ್ಮರಣೆ ಮಾಡ್ತಿರ್ತೀನಿ.
1: 65 ವರ್ಷಗಳು ನಿಮಗಿವಾಗ ಆಕಾಶವಾಣಿಗೆ, 70 ವರ್ಷ ಬೆಂಗಳೂರು ಆಕಾಶವಾಣಿಗೆ, 70 ವರ್ಷ. ನೀವು ಬರೀ 5 ವರ್ಷ ಮಾತ್ರ ಚಿಕ್ಕವರು ಆಕಾಶವಾಣಿ,
0: ಕರೆಕ್ಟ್ ರೀ.
1: ಹಾಗೇನೆ ನೀವು ಆಕಾಶವಾಣಿಯನ್ನ ಅನುಸರಿಸಿಕೊಂಡು, ಆಕಾಶವಾಣಿಯನ್ನ ಕೇಳಿಕೊಂಡು ಬೆಳೆದವರು ಅಂತ ಹೇಳಿದ್ರಿ, ಇಲ್ಲಿವರೆಗೂ ಬಂದು ತಲುಪಿದ್ದೀರಾ. ಇವಾಗಂತೂ ಕರ್ನಾಟಕದಾದ್ಯಂತ ಇಂದುಮತಿ ಸಾಲಿಮಠ ಅವರು ಅಂದ್ರೆ ಹೌದು ಗೊತ್ತು ಬಿಡ್ರಿ, ಹಾಡು ಹೇಳ್ತಾರೆ, ತಮಾಷೆ ಮಾಡ್ತಾರೆ ಅಂತ ಹೇಳುವಷ್ಟು ಇಷ್ಟು ವರ್ಷಗಳ ಹಿಂದಿನ ಶ್ರಮ ಏನಿದೆಯಲ್ಲ, ನೀವು ಕಂಡಂತ ಯಶಸ್ಸು ಹೇಗೆ ಇರಬೇಕು? ಒಂದು ಬದುಕಿನಲ್ಲಿ ಯಾವ ತರದ್ದಾದ್ರೂ ಫೇಲ್ಯೂರ್ ಇರಬಹುದು, ಅದು ನಾವು ತೊಂದರೆಗೊಳಗಾದಾಗ ಹೇಗೆ ಧೈರ್ಯವಾಗಿ ನಿಲ್ಲಬೇಕು?
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನನಗೆ ಬಹಳ ಖುಷಿ. ಯಾಕಂತಂದ್ರೆ ಈ ಹೆಣ್ಮಕ್ಕಳು, ಇದು ಸಣ್ಣ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡೋದು, ವರದಕ್ಷಿಣೆ, ಮಕ್ಕಳಾಗದೇ ಇದ್ರೆ, ಏನೋ ಕೆಲವೊಂದು ಕಾರಣಗಳಿಂದ ಹೆಣ್ಮಕ್ಕಳು ಬಹಳ ಕಷ್ಟ ಎದುರಿಸ್ಬೇಕಾಗ್ತದೆ. ಆದರೆ ಹೆಣ್ಮಕ್ಕಳಲ್ಲಿ ನಾ ಅನ್ಕೋತೀನಿ ಬಹಳಷ್ಟು ಹೆಣ್ಮಕ್ಕಳು ಧೈರ್ಯಶಾಲಿಗಳು, ಧೈರ್ಯವಂತರು ಇರ್ತಾರೆ ಅವರು. ಆದರೆ ಎಲ್ಲೋ ಕೆಲವು ಹೆಣ್ಮಕ್ಕಳು ಸಣ್ಣ ಕಾರಣಕ್ಕಾಗಿ ಏನೋ ವಿಪರೀತ ಸಿಟ್ಟು ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡು ಸಾಯುವಂತಹ ಮಹಿಳೆಯರು ಅದಾರ್ರಿ, ಇನ್ನೂ ಭಾಳ ತಲೆಗೇರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋ ಉದ್ದೇಶ ಇಷ್ಟೇ, ಕಷ್ಟಗಳೇ ಎಲ್ಲರಿಗೂ ಬರ್ತಾವೆ, ಹೌದಲ್ರಿ? ಈ ಜೀವನನೇ ನಗು ಅಳು ಸುಖ ದುಃಖಗಳ ಸಂಗಮ, ಎಲ್ಲ ಕಷ್ಟಗಳು ಬರ್ತಾವೆ. ಮತ್ತು ಕಷ್ಟಗಳಿಗೆ ಅಂಜಿದ್ರೆ ನಮ್ಮ ಜೀವನ ನಡೆಯೋದಿಲ್ಲ. ನಾನು ಈ ರಾಜ್ಕುಮಾರನ ಹಾಡುಗಳನ್ನು ಭಾಳ ಬಳಸ್ಕೊತಿರ್ತೀನಿ. ಅವರು ಒಂದು ಹಾಡ್ತಾರೆ ನೋಡ್ರಿ, ಬಾನಿಗೊಂದು ಎಲ್ಲೇ ಎಲ್ಲಿದೆ, ಹರ್ಷ ಒಂದೆ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾ.

0: ರಣ ಅನ್ನುವಂಗ ಒಂದೇ ನಾಣ್ಯದ ಮುಖ ಇದ್ದಂಗೆ ಇವೆಲ್ಲ. ಸುಖ ದುಃಖಗಳು ಎಲ್ಲರಿಗೂ ಬರ್ತಾವ, ನಮಗೂ ಕಷ್ಟಗಳು ಬಂದವ, ನಾವು ಸಮರ್ಥವಾಗಿ ಎದುರಿಸಬೇಕು. ಮಹಿಳೆಯರು ಧೈರ್ಯಶಾಲಿಗಳಾಗಬೇಕು, ಒಂದಿಷ್ಟು ವಚನ ಸಾಹಿತ್ಯ ಓದಬೇಕು, ಮೌಢ್ಯತೆಗಳಿಂದ ಹೊರಗೆ ಬರಬೇಕು. ಆ ದೇವರು ಕಾಡ್ತಾನೆ, ಆ ದೇವಿ ಕಾಡ್ತಾಳೆ ಅನ್ನೋ ಭಯದಿಂದ ಹೊರಗೆ ಬಂದು ಆತ್ಮವಿಶ್ವಾಸ ಬೆಳೆಸಿಕೊಂಡು ಬದುಕಬೇಕು ಧೈರ್ಯದಿಂದ ಅನ್ನೋದೇ ನನ್ನ ಮಾತ್ರೆ.
1: ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ತವೆ. ದುಡ್ಡಿದ್ದವ್ರಿಗೂ ಕಷ್ಟ ಬರುತ್ತೆ, ದುಡ್ಡಿಲ್ಲದವ್ರಿಗೂ
0: ಕಷ್ಟ ಬರುತ್ತೆ.
1: ಹೌದು, ಆನೆಗೆ ಆನೆ ಕಷ್ಟ, ಇರುವೆಗೆ
0: ಕಷ್ಟ.
1: ಹಾಗೆ ಕಷ್ಟಗಳ ಬಗ್ಗೆ ಹೆದರದೆ ಧೈರ್ಯವಾಗಿ, ನೀವೀಗ ಹೇಳಿದಾಗೆ ಅಣ್ಣವ್ರ ಹಾಡಿರಬಹುದು, ವಚನಗಳಿರಬಹುದು, ತತ್ವ ಪದಗಳು ಬೇಕಾದಷ್ಟು ಜನ ಅದನ್ನೇ
0: ಹೇಳಿದ್ರು. ದಾಸರ ಪದಗಳು, ಭಾವಗೀತೆ, ಭಕ್ತಿಗೀತೆ, ಒಂದಿಷ್ಟು ಓದು ಹವ್ಯಾಸ ಇರ್ಬೇಕು, ಓದ್ಬೇಕು ಮನುಷ್ಯ ಒಂದಿಷ್ಟು. ಈಗ ಏನು ಓದದೇ ಇರುವ ಹಳ್ಳಿ ಹೆಣ್ಮಕ್ಳು ಭಾರಿ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ಜೀವನನೇ ಪಾಠಶಾಲೆ. ಅವರಿಗೆ ಇವೆಲ್ಲ ಗರತಿಯ ಹಾಡುಗಳು, ಇವು ಸಾಕಷ್ಟು ಹಾಡುಗಳು ಬರ್ತಾವೆ ನೋಡ್ರಿ ಜನಪದ ಸಾಹಿತ್ಯದಲ್ಲಿ. ಅವರು ಹೆಸರಿಲ್ಲದ, ಹೆಸರುಲ್ಲದ ಅಜ್ಞಾತ ಕವಿತ್ರಿಗಳು ಬರೆದದ್ದು. ಅವ್ರಲ್ಲಿ ಏನು ಧೈರ್ಯ, ಏನು ಅಗಾಧವಾದದ್ದು, ಬರೀಲಾಕ್ ಬರಂಗಿಲ್ಲ, ಓದಾಕ್ ಬರಂಗಿಲ್ಲ, ಎಷ್ಟು ಕಂಠಪಾಠ ಬೈ ಹಾರ್ಟೇ, ಎಷ್ಟು ದೊಡ್ಡ ದೊಡ್ಡ ಹಾಡುಗಳನ್ನ ಹಾಡ್ತಾರೆ, ಎಲ್ಲಾ ತರದ ಹಾಡುಗಳನ್ನ ಹಾಡ್ತಾರೆ. ಇದು ಹಾಡು ಸಂಗೀತ ಅನ್ನೋದು
1: ಸಾಹಿತ್ಯ
0: ಸಂಗೀತ ಇವೆಲ್ಲ ಜೀವನಕ್ಕೆ ಒಂದು ದೊಡ್ಡ ಔಷಧಿ,
1: ಖಂಡಿತ
0: ಮೆಡಿಸಿನ್. ಹೌದು
1: ಅಂದ್ಕೊಂಡಿದ್ರ ಮೇಡಮ್, ನೀವು ಇಲ್ಲಿವರೆಗೂ ಬಂದು ನಿಲ್ತೀರಿ, ನಾನೊಬ್ಬ ಭಾಷಣಕಾರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಮಾದರಿ ಆಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರ ಯಾವತ್ತಾದ್ರು?
0: ಇಲ್ಲ ಇಲ್ಲ ರೀ, ಇದು ನಾ ಕನಸಲ್ಲೂ ಕಂಡಿರಲಿಲ್ಲ, ಕನಸಲ್ಲೂ ಕಂಡಿರಲಿಲ್ಲ, ನನಗೆ ಹಾಗೆ ಆಗ್ತೀನಿ ಊಹೆ ಕೂಡ ಇರಲಿಲ್ಲರಿ ನನಗೆ. ಅದು ಇದು ಬಯಸದೇ ಬಂದ ಭಾಗ್ಯ ನನಗೆ. ನಾವು ಏನೋ ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಕ್ಕಿ. ಹೀಗಾಗಿ ಮದುವೆ ಆದಮೇಲೂ ನಾನು ಬಿ ಎ ಮಾಡಿಕೊಂಡು, ಎಂ ಎ ಮಾಡಿಕೊಂಡು ಬಿಜಾಪುರ ಕಾಲೇಜಲ್ಲಿ ಲೆಕ್ಚರರ್ ಇದ್ದೆ. ಅನಿವಾರ್ಯ ಕೆಲವೊಂದು ತಾಂತ್ರಿಕ ಕಾರಣದಿಂದ ನೌಕರಿ ಆಗಲಿಲ್ಲ ರೀ. ಆಗದೇ ಇದ್ದಿದ್ದಕ್ಕೆ ನಾ ಏನು ಎದೆ
1: ಸದ್ಯಕ್ಕೆ ಬಹಳ ಖುಷಿಯಾಗಿದೆ, ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಮನೆ ಮಾತಾಗಿದೆ.
0: ಹೌದು ಹೌದು ಹೌದು, ಅಲ್ಲಿ ಕಾಲೇಜಿಗಷ್ಟೇ ಸೀಮಿತ ಆಗ್ತಿದ್ದೆ. ಹಂಗಂತೂ ಹೇಳಕ್ಕಾಗಲ್ರಿ ಮೇಡಮ್. ಈ ನಮ್ಮ ಕೃಷ್ಣೇಗೌಡ ಸರು ಮೈಸೂರು ಕಾಲೇಜ್ ಲೆಕ್ಚರರ್ ಆಗಿ ಪ್ರಾಚಾರ್ಯರಾಗಿ ರಿಟೈರ್ಮೆಂಟ್ ಆಯಿತು, ಆದರೂ ಅವರು ನಮ್ಮ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸುವಂಥ ನಮಗೆಲ್ಲ ಸ್ಫೂರ್ತಿ ಅವರು. ಅವರ ಕನ್ನಡ, ಅವರ ಕನ್ನಡ ಮಾತು, ಅವರ ಹಾಡುಗಳು,
1: ಅವ್ರ ಪದ್ಯನ ನೀವು ಆಗಾಗ ಅಲ್ಲಲ್ಲ.
0: ಹೌದು ಹೌದು, ಕರೆಕ್ಟ್ ರೀ, ಕರೆಕ್ಟ್ ರೀ. ಅವರು ಬರೆದ ಹಾಡುಗಳನ್ನು
1: ನಿಮ್ಮ ಬಗ್ಗೆ ಬಹಳ ಚಂದವಾಗಿ ಬರೆದಿದ್ದಾರೆ ಅವರು.
0: ಹೌದು ಹೌದು,
1: ಹೇಳ್ರಿ ಅದು.
0: ಹೌದು, ಹರಟೆಯಲ್ಲಿ ನಾನು ಭಾಗವಹಿಸ್ತೀವಿ. ನಡಬರ್ಕ ಕಣ್ಣನ್ ಪೂಜಾರಿ, ನಮ್ಮ ಕನ್ನಡದ ಪೂಜಾರಿ ಅಂತ ಕರೆಸ್ಕೊಳ್ಳೋ ಕಣ್ಣನ್ ಮಾಮ, ಅಸ್ಖಲಿತ ಮಾತರಿ, ಅಸಬದ್ಧ ಮಾತುಗಳು ಅವರು. ನಾನು ಟಿವಿಗೆ ಬರೋದು ಕನಸು ಕಂಡಿದ್ದಿಲ್ರಿ, ಅದೊಂದು ನಗೆ ಸಖತ್ ಸವಾಲ್ ಅಂತ ಬಂತು 2006 ಇಸ್ವಿಯೊಳಗ್ರಿ. ಪ್ರೋಮ ಬಂತು ನಮಗೆ, ಹಾಡಬಲ್ಲೀರಾ, ಮಾತಾಡಬಲ್ಲೀರಾ, ನಗಿಸಬಲ್ಲಿರ, ಹೆಣ್ಣಿರ್ಲಿ ಗಂಡಿರ್ಲಿ, ಹೆಣ್ಣು ವಯಸ್ಸು ಎಷ್ಟೇ ಆಗಿರ್ಲಿ, ಇಲ್ಲಿ ಬಂದು ಭಾಗವಹಿಸ್ರಿ, ದೊಡ್ಡ
1: ನಗಿಸ್ಬೇಕಷ್ಟೇ.
0: ಹಾ ಹಾ, ನಗಿಸ್ಬೇಕು, ಹಾಡ ಹಾಡ್ಬೇಕು, ಹಾಡೋ ಅಥವಾ ಮಾತು ಹಾಸ್ಯ ಅದು. ಇದು ಏನ್ ನಮಗ ನಗೆ ಹಬ್ಬ ಅದು ಕಲ್ಪನೆನೇ ಇರ್ಲಿಲ್ರಿ, ಅದೇನದು ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ನಮಗ. ಅಲ್ಲಿ ಬಂದು ಒಂದೆರಡು ಹಾಡ ಹಾಡಿ, ಒಂದು ಕುಡುಕುರದ ಹಾಡ ಹಾಡಿ, ಒಂದೆರಡು ಜೋಕ್ ಹೇಳಿ, ಒಂದಿಷ್ಟು ಮಿಮಿಕ್ರಿ ಅದು ಮಾಡಿದೆ. ಅಲ್ಲಿ ನನಗೆ ನಮಗೆ ಕೃಷ್ಣೇಗೌಡ ಸರ್ ಭಾಳ ಚಂದ ಹೇಳಿದ್ರು ನನ್ನ ಬಗ್ಗೆ, ಅವಾಗ ನಿಮಗೆ ನೌಕರಿ ಆಗಲಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮಲ್ಲಿ ಪ್ರತಿಭೆ ಇದೆ, ನೀವು ಒಳ್ಳೆ ಹಾಡುಗಾರರು, ಚಂದ ಮಾತಾಡಬಲ್ಲಿರಿ, ನಿಮಗೆ ಮುಂದೆ ಜೀವನ ಬಹಳ ಆನಂದದಿಂದ ತುಂಬಿರ್ತದೆ, ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅಂದಿದ್ರು ಅವ್ರು ಸರ್. ಆ ಮಾತು ಖರೆ ಆಯ್ತ್ರಿ. ಅಂಥವ್ರ ಜೊತೆ, ಅಂಥ ಹಾಸ್ಯ ದಿಗ್ಗಜರ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡುದು ಅಂತಂದ್ರೆ ಅದು ದೊಡ್ಡ ಭಾಗ್ಯನೇ.
1: ಖಂಡಿತ ಮೇಡಮ್, ಅಂದ್ರೆ ನೀವು, ನಾವು ನೋಡ್ತೀವಲ್ಲ ಈಗ ಟಿವಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು, ಮಠಾಧೀಶರು ಇರಬಹುದು, ಸಾಹಿತ್ಯ, ಡಾಕ್ಟರ್ಸ್, ಇಂಜಿನಿಯರ್ಸ್, ಯಾವುದೇ ವರ್ಗದ ಜನ ಇದ್ರು ಕೂಡ ಅಲ್ಲಿ ಕರೆಸ್ತಾರೆ, ನಿಮ್ಮನ್ನು ಮಾತಾಡ್ಲಿಕ್ಕೆ ಒಂದು ಸ್ಥಾನ ಕೊಡ್ತಾರೆ, ಗೌರವ ಕೊಡ್ತಾರೆ. ಅದೆಲ್ಲಾನು ಅನುಭವಿಸುವಾಗ ಅಂದ್ಕೊಂಡಿರ್ಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ, ದೊಡ್ಡ ದೊಡ್ಡ ವೇದಿಕೆಗಳಿಗೆ. ಇವಾಗಲ್ಲ, ಇವಾಗ ನಿಮಗೆ ರೂಢಿ ಆಗ್ಬಿಟ್ಟಿದೆ. ಮೊದಲು ಹೌದು, ಮೊದಮೊದಲು ಅಂತ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೋದಾಗ ಹೇಗನ್ನಿಸ್ತಾ ಇತ್ತು?
0: ಏ, ನಮ್ಗೆ ಬಹಳ ಖುಷಿ ಆಗ್ತದ್ರಪ್ಪ. ಯಾಕಂತಂದ್ರೆ ಹರಟೆ ಏನು ಕಾರ್ಯಕ್ರಮದಲ್ರಿ, ಅದು 6 ವರ್ಷದ ಹಿಡ್ಕೊಂಡು ಎಲ್ಲ ವಯಸ್ಸಿನವರು ಎಲ್ಲ ವಯೋಮಿತಿಯ ಜನ ನೋಡುವಂಥ ಕಾರ್ಯಕ್ರಮ. ಅದನ್ನು ನಾನು ನೋಡ್ತಿದ್ದೇವೆ ನಾವು. ಅದ್ರಾಗ ನನಗೆ ಒಂದು ಅವಕಾಶ ಸಿಕ್ತಲ್ಲ, ಅದೇ ಒಂದು ದೊಡ್ಡ ಲಕ್ ನಂಗೆ ಲಕ್ ನನ್ನ ಜೀವನದ ಹೊಸ ತಿರುವು ಅದು,
1: ಕೈ ಹಿಡಿತು
0: ಹೊಸ ತಿರುವು. ಆ ಕಾರ್ಯಕ್ರಮಗಳು ನನ್ನ ಕೈ ಹಿಡಿದವು ರೀ. ನನಗೆ ನನಗೆ ಅನಿಸಿರ್ಲಿಲ್ಲ. ನಾನು ಅದಕ್ಕಿಂತ ಮುಂಚೆ ಮಠದಲ್ಲಿ ಪ್ರವಚನ ಹೇಳ್ತಿದ್ದೆ ರೀ, ಪ್ರವಚನಗಾರ್ತಿಯಾದೆ. ಯಾಕಂದರೆ ಅದು ಅನಿವಾರ್ಯ ಕಾರಣಗಳಿಂದ. ಸೋಷಿಯಾಲಜಿ ಲೆಕ್ಚರರ್ ನಾನು, ಸಮಾಜಶಾಸ್ತ್ರ ಕಲಿಸ್ತಿದ್ದೆ. ಕಲಿಸುವಾಗಲೂ ಒಂದಿಷ್ಟು ಹಾಡಾಡೋದು, ನಗಿಸೋದು, ಯಾವಾಗ ಒಂದೊಂದು ಜೋಕ್ ಹೇಳೋದು ಮಾಡ್ತಿದ್ವಿ. ಆದರೆ ಇದು ನಗೆ ಹಬ್ಬ ಹಾಸ್ಯ ಇವೆಲ್ಲ ಬಂದು ಈಗ ಬಹಳ ಜನ ಹೆಚ್ಚಾಗ್ಯಾರ ರೀ. ನಮ್ಮ ಉತ್ತರ ಕರ್ನಾಟಕದ ಪ್ರಾಣೇಶವರು ನಮಗೆ ಸ್ಫೂರ್ತಿ ಆಗ್ತಾರೆ ಈ ಭಾಷೆ ಮಾತಾಡಿಕೊಂಡು. ನಮ್ಮಲ್ಲಿ ರಿಚರ್ಡ್ ಲೂಯಿಸ್ ಅವ್ರು ಇದ್ದಾರೆ, ಪ್ರಾಣೇಶ್, ನಮ್ಮ ಅತ್ತೆ ಸುಧಾ ಬರ್ಗುರು, ನರ್ಸಿಂಹ ಜೋಶಿ, ಮಹಾಮನಿ, ರವಿ ಭಜಂತ್ರಿ, ಅಜಯ್ ಸಾರಾಪುರೆ, ಶಾಯರಿ ಕವಿ ಅಸಾದುಲ್ಲಾ ಬೇಗ್ ಅವರು, ಆಮೇಲೆ ಚುಟುಕು ಕವಿಗಳಾದ ಡುಂಡಿ ರಾಜ್ ಅವರು, ವೈ ಗುಂಡೂರಾವ್ ಅವರು, ಏನು ದೊಡ್ಡ ಸಮೂಹ. ಅದಕ್ಕಿಂತಲೂ ಮೊದಲು ಇವರೆಲ್ಲ ಬೇಲೂರು ರಾಮಮೂರ್ತಿಯವರು, ರಾಮಿತ್ರ ಇವ್ರ ಅವರೇ ನನಗೆ ಟಿ ಸುನಂದಮ್ಮ ಕರೆಕ್ಟ್ ರೀ. ಆಮೇಲೆ ಭುವನೇಶ್ವರಿ ಹೆಗಡೆ, ಒಳ್ಳೆ ಬರಹಗಾರ್ತಿ ಅವರು ಅವರು ಹಿಂಗ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಮಾತಾಡ್ಕೋತ ಹಾಡ ಹಾಡ್ಕೋತ ಕಾರ್ಯಕ್ರಮ ಮಾಡ್ಕೋತ ನನಗೆ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು.
1: ಮೇಡಮ್, ಅದು ನೋಡಿ, ನಾವು ಅವಾಗ್ಲೇ ಮಾತಾಡ್ದಂಗೆ ಮನುಷ್ಯ ಅಂದ್ಮೇಲೆ ಯಾವ್ದೋ ಒಂದು ಕಷ್ಟ ಇರುತ್ತೆ, ಕಷ್ಟನ ಮರ್ಸೋದು ಯಾವುದು? ನಗು.
0: ನಗು
1: ನಗುವುದಕ್ಕೆ ನೀವು ಕೊಡೋಂತ ಮಾತುಗಳು, ಉದಾಹರಣೆಗಳು, ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಸೇರಿಸಿ ಕೊಡ್ತೀರಲ್ಲ, 1 ಗಂಟೆ ಇರಬಹುದು, 1/2 ಗಂಟೆ ಇರಬಹುದು, 3/4 ಗಂಟೆ ಅಥವಾ ಗಂಟೆ.

0: ಗಂಟೆಗಟ್ಟಲೆ ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ತಾ ಹೋಗೋದನ್ನ ಆ ಜನ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ಸಾರ್ಥಕ ಆಯ್ತಪ್ಪ, ಅಟ್ಲೀಸ್ಟ್ ಕಷ್ಟ ಸಾವಿರ ಇರಲಿ. ಆ ಕ್ಷಣಕ್ಕೆ ನಾವು ನಗ್ತೀವಲ್ಲ, ಎಲ್ಲರ ಜೊತೆ ಕೂತ್ಕೊಳ್ತೀವಿ, ಮಾತಾಡ್ತೀವಿ, ಆ ಖುಷಿ ಕೊಡೋದ್ರ ಮುಂದೆ ಇನ್ಯಾವುದು ಇಲ್ಲ ಅಂತಾನೆ ಅನ್ಸ್ಬಿಡುತ್ತೆ. ಆ ಕ್ಷಣಕ್ಕೆ ನೀವು ಎಷ್ಟೇ ತಯಾರಿ ಮಾಡ್ಕೊಳ್ಬಹುದು ಹಿಂದ್ಗಡೆಯಿಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ನೀವು ಇದ್ದಾಗೆ ಏನು ಬಂದ್ಬಿಡಲ್ಲ. ಸ್ವಲ್ಪ
1: ಅದನ್ನ್ರಿ, ಒಂದು ಈಗ ಸಬ್ಜೆಕ್ಟ್ ಕೊಟ್ಟರು ಅಂತಂದ್ರೆ ಇದು ಹರಟೆ, ಇದು ಒಂದೇ ಸಲಕ್ಕೆ ಎರಡೇ ಸಲಕ್ಕೆ ಅಲ್ಲಿ ಮಾತಾಡೋದು ಗೊತ್ತಾಗಂಗಿಲ್ಲರಿ. ಇವು ನಾವು ಭಾಗವಹಿಸ್ದಂಗೆ ಇವ್ರು ಹಿಂಗೆ ಮಾತಾಡಬಹುದು, ಹಿಂಗೆ ಇದು ಸಬ್ಜೆಕ್ಟ್ ಇದು ಹೇಳಬಹುದು. ನಾವು ನಮ್ಮ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಸುಮ್ಮ ಕೊಡಬಾರ್ದ್ರಿ. ಅವ್ರ ಎದುರಿನವ್ರಿಗೆ ಕೌಂಟಿಂಗ್ ಕೊಡಬೇಕು. ನಾವು ಅವ್ರು ಏನು ಹೇಳಿದ್ರು ಅದು ಅಲ್ಲ ಅಂತೇಳಿ ನಮ್ದು ಕರೆ ಮಾಡಿ ತೋರಿಸ್ಬೇಕು.
0: ಪರವಿರೋಧ,
1: ಪರವಿರೋಧ ಅವ್ರ ಮಾತಿಗೆ ಸುಳ್ಳ ಅಂತೇಳಿ ನಮ್ಮದು ಮಾತು ಕರೆ ಮಾಡಬೇಕು. ಹಿಂಗಾಗಿ ಹರಟೆ ಕಾರ್ಯಕ್ರಮ ಭಾಳ ಜನಪ್ರಿಯತೆ ತಂದುಕೊಟ್ಟ ಕಾರ್ಯಕ್ರಮ. ಚಂದನ ವಾಹಿನಿಯಲ್ಲಿ ಚಂದದ ಹರಟೆ, ಅದು ಭಾಳ ಬೆಸ್ಟ್ ಕಾರ್ಯಕ್ರಮ, ಅದು ಬರ್ತಿತ್ರಿ. ಹಾಸ್ಯ ದರ್ಬಾರ ಬರ್ತಿತ್ತು, ಮಾತಿನ ಕಟ್ಟೆ ಅಂತ ಬಂತು. ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಎಲ್ಲ ವಾಹಿನಿಗಳಲ್ಲಿ ಬಂದರೂ ಕೂಡ ಇಂದಿಗೂ ಕೇಳ್ತಾರೆ ನಮಗೆ. ನಾನು ಸದಾ ಬರಗೂರ ಎಲ್ಲ ಸೇರಿಕೊಂಡು ಈ ಹರಟೆ ಮಾಡಿದ್ರಿಂದ ನೋಡ್ರಿ, ನಮಗೆ ಬೇರೆ ರಾಜ್ಯ ಬೇರೆ ದೇಶಗಳಿಗೆ ಹೋಗೋ ಭಾಗ್ಯ ಸಿಕ್ಕ.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಲ್ಲ, ಇವರೊಂದಿಗೆ ಪಾಲ್ಗೊಂಡವರು ಚಂದು. ಇದರ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
0: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
0: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
0: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
0: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳ್ಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚನೆಯದಕ್ಕೆ ದಕ್ಷ ರಾಹುತನು ಭಾವದಾವೇಶದಿಂ ಮನವಶ್ವದಂತಿರಲಿ ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ.

ಡಿವಿಜಿಯವರು ಇಲ್ಲಿ ಬಹಳ ಸುಂದರವಾಗಿ ಸರಳವಾಗಿ ಉಪನಿಷತ್ ಮಂತ್ರವನ್ನು ಕನ್ನಡದಲ್ಲಿ ಕೈಯಲ್ಲಿರುವ ಕನ್ನಡಿಯಂತೆ ಉದಾಹರಿಸಿದ್ದಾರೆ. ಮನಸ್ಸಿಗೆ ಚಂಚಲ ಎಂಬ ಹೆಸರು ಸೂಕ್ತವಾಗಿದೆ. ಅದು ಆವೇಶಗೊಳ್ಳುವುದು ಸಹಜ. ಅದು ಕುದುರೆಯಂತೆ ಧೀಶಕ್ತಿ ಮತ್ತು ವಿವೇಕ ಆ ಮನಸ್ಸಿಗೆ ಸಾರಥಿಯಾಗಿರಲಿ. ವಿವೇಕಯುಕ್ತ ಮನಸ್ಸು ಮತ್ತು ಬುದ್ಧಿಯು ರಥದ ಗಾಲಿಗಳಂತೆ, ಒಂದೇ ನಾಣ್ಯದ ಎರಡು ಮುಖಗಳಂತೆ. ಆದರೆ ಅದು ಯಶಸ್ಸಿನ ಪಯಣವನ್ನು ಮುಂದುವರಿಸಲು ತನ್ನ ಗುರಿಯಾದ ಆತ್ಮಾನಂದವನ್ನು ಹೊಂದುವಂತಾಗಲಿ. ಮನಸ್ಸು ಜನ್ಮ ಜನ್ಮದ ವಾಸನಾ ಸಂಸ್ಕಾರಗಳಿಗೆ ಸೇರಿತ್ತು. ದಕ್ಷಣಾದ ಸಾರಥಿಯು ಕುದುರೆಯನ್ನು ತನ್ನಿಷ್ಟಕ್ಕೆ ಬಂದಂತೆ ಹೋಗಲು ಬಿಡದೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಸತಿಪತಿಯೋಳು ಅಂದಾದ ಒಲುಮೆ ಪರಮೇಶ್ವರನಿಗೂ ಪ್ರೀತಿ ಅಂತ ಹೇಳ್ತಾರೆ. ಇಷ್ಟವಾದದ್ದು ಹಾಗೆ ಪರಮೇಶ್ವರನಿಗೆ ಪ್ರಿಯವಾದದ್ದು ಅಂದ ಮೇಲೆ ಅವನ ಅನುಗ್ರಹದಿಂದ ಜೀವನವೇ ಜಯಶೀಲವಾಗುತ್ತದೆ. ಜೀವನವು ಸತ್ಯ ಸುಂದರ ಶಿವಮಯವಾಗುತ್ತದೆ. ಕಠೋಪನಿಷತ್ತಿನಲ್ಲಿ ಬರುವಂತೆ ಆತ್ಮಾನಾಂ ರಥನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ.

ಜನೆಯುಕುಂ ಜ್ಞಾನನವನೀತವದೆ ಸುಖದಂ. ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯುಕುಂ ಜ್ಞಾನನವನೀತವದೆ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ.

0: ಶಾಸ್ತ್ರ ಸಂಪನ್ನನಾದ ಅನುಭವಿ ಸದ್ಗುರುವನ್ನು ಆಶ್ರಯಿಸಿದರೆ ನಮಗೆ ಆತ್ಮಜ್ಞಾನ ಸುಲಭ, ಆತ್ಮಾನಂದ ಸುಲಭ. ನಮ್ಮ ಗುರುಗಳು ಹೇಳುತ್ತಿದ್ದರು, ಗ್ರಂಥಾಭಿಮಾನಿಯಾಗಬೇಡ್ರಿ, ತತ್ವಾಭಿಮಾನಿಗಳಾಗಿ ತಿಳ್ಕೊಂಡು ಕಡಿಕೆ ಆಗ್ರಿ, ಅಂದರೆ ಮುಕ್ತರಾಗಿರಿ ಅಂತ. ಓದು ವಾದದ ಕುರುಹು, ಬೋಧ ಐಕ್ಯದ ಕುರುಹು. ಓದು ಗಿಳಿಪಾಠದಂತೆ ಆಗುತ್ತದೆ, ಆದರೆ ಅದು ಅನುಭವಕ್ಕೆ ಬಂದಾಗ ಅದೇ ನೀನೇ ಆಗುತ್ತೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅನುಭವವೆಂಬ ಹಾಲನ್ನು ವಿಚಾರವೆಂಬ ಮಂತಿನಿಂದ ಕಡೆದಾಗ ಜ್ಞಾನವೆಂಬ ಬೆಣ್ಣೆ ಸಿಗುತ್ತದೆ, ಅದು ಮಹದಾನಂದವನ್ನು ಕೊಡುತ್ತದೆ. ನಿನ್ನಳು ನೀ ತಿಳಿಯೋ ಮನುಜ ಅಂತ ಅನುಭವಿಗಳು ಹೇಳಿರುವಂತೆ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪವಾಗುತ್ತದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್.

ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:46 ಸೆಕೆಂಡುಗಳು. ಇನ್ನೀಗ ಕೆಲವು ಪ್ರಕಟಣೆಗಳು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಮನಸಾರೆ ಚಿತ್ರದ ಗೀತೆ ಇದು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತವನ್ನು ನೀಡಿದ್ದಾರೆ.

ನೀವು ಕೇಳುತ್ತಿರುವ ಗೀತೆ 2022 ತೆರೆ ಕಂಡ ಗುರು ಶಿಷ್ಯರು ಚಿತ್ರದಿಂದ ಆಯ್ದದ್ದು. ಹರ್ಷಿಕಾ ದೇವನಾಥ್ ಹಾಗೂ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಪುನೀತ್ ಆರ್ಯ ಅವರ ರಚನೆಯನ್ನು ಅಜನೀಶ್ ಲೋಕನಾಥ್ ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ.

ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ ಇದು. ಹೇಮಂತ್ ಅವರೊಂದಿಗೆ ದನಿಗೂಡಿಸಿದ್ದಾರೆ ನಂದಿತಾ. ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ರಾಗ ಸಂಯೋಜನೆ ಮಾಡಿದ್ದಾರೆ.

ಕಡ್ಡಿಪುಡಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತೆ ಇದು. ವಿ ಹರಿಕೃಷ್ಣ ರಾಗ ಜೋಡಣೆ ಮಾಡಿದ್ದಾರೆ.

0: ಗೀತ ಪಲ್ಲವದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 9:30:28. ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನೀವೆಲ್ಲ ಕಾಯ್ತಿರುವಂತಹ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಇಂದು ಕೂಡ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಮೂಡಿಬರುತ್ತೆ. ಇಂದಿನ ವಿಷಯ ಏನು ಅಂತ ಹೇಳ್ತೀನಿ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಿಂದಿನ ಗಾನಗಂಗೆಯಲ್ಲಿ ನಾನಾಗಲೇ ಹೇಳಿದೆ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಅಂತ. ಯಾರ ಬಗ್ಗೆ ಮಾತು, ಯಾರ ಬಗ್ಗೆ ಮಾಹಿತಿ, ಯಾವ ಹಾಡುಗಳು, ನಿಮಗೆಲ್ಲ ಕುತೂಹಲ ಇದೆ ಅಲ್ವಾ? ಒಂದೇ ಒಂದು ಪದ ಪ್ರಯೋಗ ಮಾಡ್ತೀನಿ, ನಾಮಸ್ಮರಣೆ ಅಷ್ಟೇ.

0: ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಅರ್ಥ ಆಗಿರಬಹುದಲ್ವಾ? ನಾರಾಯಣ ಅಂದ ಕೂಡಲೇ ಅದರಲ್ಲೂ ಕೂಡ ಮತ್ತೆ ಮತ್ತೆ ಪುನರುಚ್ಚಾರಣೆ ಮಾಡುವಂತಹ ಈ ನಾಮಸ್ಮರಣೆ ಇನ್ಯಾರು ಮಾಡಿದ್ದು, ನಮಗೆ ಈ ಜಗತ್ತಿಗೆ ಇನ್ಯಾರು ತೋರಿಸಿದ್ದು ಅಂತಂದರೆ ಬೇರೆ ಯಾರು ಅಲ್ಲ, ನಾರದ ಮಹರ್ಷಿಗಳು, ದೇವರ್ಷಿಗಳು. ಅವರ ಜಯಂತಿ ಇವತ್ತು. ಇವತ್ತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂದರೆ ಮೊದಲನೇ ದಿವಸ ಪಾಡ್ಯ. ಹೌದು, ವೈಶಾಖ ಹುಣ್ಣಿಮೆಯ ಮರು ದಿವಸ ಇವರು ಜನ್ಮ ತಾಳ್ತಾರೆ. ಇವರ ಜಯಂತಿಯನ್ನು ಇವತ್ತು ಜಗತ್ತಿನ ಈ ಭಾರತದಲ್ಲಿ ಹೆಚ್ಚು ಸಾಂಪ್ರದಾಯಿಕತೆಯಲ್ಲಿ ಆಚರಣೆ ಮಾಡಲಾಗತ್ತೆ. ಏನು ಇವರ ವಿಶೇಷ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ, ನಮ್ಮ ಚಿತ್ರರಂಗ ಕೂಡ ಏನು ಕಡಿಮೆ ಮಾಡಿಲ್ಲ, ನಾರದರ ಪಾತ್ರವನ್ನು ಅತ್ಯದ್ಭುತವಾಗಿ ಅದರಲ್ಲೂ ಕೂಡ ಪೌರಾಣಿಕ ಪಾತ್ರಗಳಲ್ಲಿ ತೋರಿಸಿದೆ. ಸಾಧ್ಯ ಆದಷ್ಟು ಒಂದಷ್ಟು ನೆನಪಾಗುವಂಥ ಅಷ್ಟು ಗೀತೆಗಳನ್ನು, ನಾರದರ ಗೀತೆಗಳು, ನಾರದರು ಹಾಡಿರುವಂತಹ ಗೀತೆಗಳನ್ನು ನಿಮಗಾಗಿ ಕೇಳಿಸುವಂತಹ ಪ್ರಯತ್ನ ನಡೆಯುತ್ತೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನ.
1: ಪ್ರಮಾದಿ ದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವೇಶ.

ನಾರಾಯಣ ನಾರಾಯಣ ಅನ್ನುವಂತಹ ಮಂತ್ರದೊಂದಿಗೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವಂತಹ ಮಹಾನ್ ಋಷಿ ದೇವರ್ಷಿ ನಾರದರು, ಅವರ ಜಯಂತಿ ಇಂದು ಅಂತ ನಾನು ಹೇಳಿದೆ. ಜಗನ್ನಾಟಕ ಸೂತ್ರಧಾರಿಯನ್ನು ಸ್ವಲ್ಪ ಹತ್ತಿರದಿಂದ ಬಲ್ಲವರು ಅಂದರೆ ತಪ್ಪಾಗುತ್ತೆ, ಅತಿಯಾದ ಹತ್ತಿರದಿಂದ ಬಲ್ಲವರು ಅಂತಂದರೆ ಸರಿಯಾದ ಒಂದು ಅರ್ಥ ಕೊಡುತ್ತೆ ಅಂತ ಅನಿಸುತ್ತೆ. ಅವರು ಬೇರೆ ಯಾರೂ ಅಲ್ಲ, ನಾರದ ಮಹರ್ಷಿಗಳು ಮಾತ್ರ. ಜಗದ ಒಡೆಯನ ಅಣತಿಯಂತೆ ಜಗದ ಎಲ್ಲ ಆಗು ಹೋಗುಗಳಿಗೆ ಕಾರಣಕರ್ತರಾದ ನಾರದರು ಶ್ರೀಹರಿ ಶ್ರೀಮನ್ನಾರಾಯಣನನ್ನು ಅರ್ಥ ಮಾಡಿಕೊಂಡು ಅವರನ್ನು ಹೊಗಳುತ್ತಾ ಹಾಡ್ತಾ ನಲಿತಾ ಮೂರು ಲೋಕಗಳಲ್ಲೂ ತ್ರಿಲೋಕ ಸಂಚಾರಿ ಅಂತ ಅನ್ನಿಸ್ಕೊಂಡು ಮೂರು ಲೋಕಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಅವರು ಪುರಾಣ ಪಾತ್ರಗಳಲ್ಲಷ್ಟೇ ಉಳಿಲಿಲ್ಲ, ಭಕ್ತಿಯ ಜೀವಂತ ರೂಪವಾಗಿದ್ದಾರೆ. ಬ್ರಹ್ಮದೇವರ ಮಾನಸಪುತ್ರರು ಮತ್ತು ವಿಷ್ಣುವಿನ ಭಕ್ತರಲ್ಲಿ ಅತಿ ಶ್ರೇಷ್ಠರು. ಅವರ ಗೀತೆಯನ್ನು ಇದೀಗ ಕೇಳ್ತಾ ಬರೋಣ. ಅವರು ಹಾಡಿ ಹೊಗಳಿದಂತಹ ಗೀತೆ ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿದೆ, ಚಿತ್ರದಲ್ಲಿತ್ತು. ಅದನ್ನು ಘಂಟಸಾಲ ಅವರು ಹಾಡಿದ್ರು. ಹುಣಸೂರು ಕೃಷ್ಣಮೂರ್ತಿಗಳು ರಚನೆಯನ್ನು ಮಾಡಿದ್ದು ಪೆಂಡ್ಯಾಲ್ ನಾಗೇಶ್ವರ ರಾವ್ ಅವರು. ಒಂದು ಶ್ಲೋಕ ಇದನ್ನು ಕೇಳಿದ್ರಿ. ಈಗ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವಾಲ್ಮೀಕಿ ಚಿತ್ರ 1963 ತೆರೆ ಕಂಡಂತಹ ಚಿತ್ರ ನೋಡಿ. ಇಂತಹ ಒಂದು ಸಂಗ್ರಹ ನಮ್ಮ ಆಕಾಶವಾಣಿಯಲ್ಲಿದೆ, ತುಂಬ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಎ.ಎಲ್. ರಾಘವಲು ಅವರು ಹಾಡಿರುವಂತಹ ಗೀತೆ, ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳು ಬರೆದಿದ್ದಾರೆ. ಘಂಟಸಾಲ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ನಾರ

ನಾರದು ಅವರು ಜನಿಸಿದಂತಹ ಸಂಬಂಧಪಟ್ಟ ಹಾಗೆ ಅವರ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೌರಾಣಿಕವಾದ ಒಂದು ಹಿನ್ನೆಲೆ ಇದೆ, ಅದನ್ನು ದಂತಕಥೆ ಅಂತಲೂ ಕೂಡ ಹೇಳ್ತಾರೆ. ಯಾವ್ದನ ಆಗಲಿ ಒಂದಷ್ಟು ಮಾಹಿತಿ ಇಷ್ಟು ಹೇಳುತ್ತೆ ಅವರ ಜನನ ಕುರಿತಾಗಿ. ಒಂದಾನೊಂದು ಕಾಲದಲ್ಲಿ, ತುಂಬ ಪೂರ್ವ ಕಾಲದಲ್ಲಿ, ಒಂದು ಕಾಡಿನಲ್ಲಿ ಒಬ್ಬ ವೃದ್ಧೆ ವಾಸ ಮಾಡ್ತಾ ಇರ್ತಾಳೆ. ಆಕೆ ಋಷಿ ಸೇವೆ ಮಾಡ್ತಾ ಇರ್ತಾಳೆ, ಅಪಾರವಾದ ಋಷಿ ಭಕ್ತೆ. ಆಕೆಗೆ ಒಬ್ಬ ಮಗ ಇದ್ದ. ತನ್ನ ಮರಣ ಕಾಲದಲ್ಲಿ ಆ ಮಗನನ್ನು ಕರೆದ್ಬಿಟ್ಟು, ನೋಡಪ್ಪ, ನಾನು ನನ್ನ ಈ ಇಹಲೋಕದ ಒಂದು ಪ್ರಯಾಣವನ್ನು ಮುಗಿಸ್ತಾ ಇದ್ದೀನಿ, ಆದರೆ ಋಷಿ ಸೇವೆಗಳನ್ನು ಮಾಡೋದಕ್ಕೆ ನೀನು ಮುಂದುವರಿಸಬೇಕು, ನೀನು ಹೆಚ್ಚು ಋಷಿ ಸೇವೆಯನ್ನು ಮಾಡು ಅಂತ. ತಾಯಿ ಮರಣವಾದ ಮೇಲೆ ಆ ಹುಡುಗ ಋಷಿಗಳನ್ನು ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಂತೆ. ಋಷಿಗಳು ದೇವರ ವಿಷಯ ಹೇಳೋದನ್ನು ಆತ ಕೇಳಿಸ್ಕೊಳ್ತಾ ಇದ್ದ. ಆತನಿಗೆ ಸದಾ ಉತ್ತಮ ವಿಚಾರಗಳೇ ಹೊಳಿತಾ ಇತ್ತು. ಒಂದು ದಿನ ಅವನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ

ಭಗವಂತ ಪ್ರತ್ಯಕ್ಷನಾಗಿಬಿಡ್ತಾನೆ. ಆ ಮಗು ಹತ್ರ ಕೇಳ್ತಾನೆ, ನಿನಗೇನು ಬೇಕು ಅಂತ. ದೇವರೇ, ಇನ್ನೂ ಹೆಚ್ಚು ನಿನ್ನನ್ನು ನಾನು ನೋಡಬೇಕು, ನಿನ್ನ ಜೊತೆಯಲ್ಲೇ ಇರಬೇಕು, ಹಾಗಾಗಿ ಅಂತಹ ವರವನ್ನು ನನಗೆ ಕೊಡು ಅಂತ. ಅದಕ್ಕೆ ಭಗವಂತ ಹೇಳ್ತಾನಂತೆ, ನೀನು ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗೆ ಹುಟ್ಟುತ್ತೀಯಾ, ಯೋಚನೆ ಮಾಡಬೇಡ, ಆಗ ಇನ್ನೂ ಹೆಚ್ಚು ನನ್ನನ್ನು ನೀನು ನೋಡಬಹುದು ಅಂತ. ಹಾಗೆ ಆ ಮಗುವಿಗೆ ಬ್ರಹ್ಮದೇವನ ಒಂದು ಮಗನಾಗಿ ಪುನರ್ಜನ್ಮ ಪಡೀತಾನೆ. ಅವನ ಹೆಸರೇ ನಾರದ ಅಥವಾ ನಾರದ ಮಹರ್ಷಿ. ಮುಂದೆ ಅವರು ದೇವರ್ಷಿಗಳಾಗ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಬ್ರಹ್ಮನ ಮಾನಸ ಪುತ್ರರಲ್ಲಿ ನಾರದರು ಕೂಡ ಒಬ್ಬರು.

ಶ್ರೀ ಶ್ರೀನಿವಾಸ ಕಲ್ಯಾಣ 1974 ತೆರೆ ಕಂಡ ಚಿತ್ರದಲ್ಲಿ ನಾರದರು ನಾರಾಯಣನ ಹೊಗಳಿ ಹಾಡಿದಂತಹ ಗೀತೆ ನಿಮಗಾಗಿ ಮೂಡಿಬಂತು. ಚಿ ಸದಾಶಿವಯ್ಯ ರಚನೆಯನ್ನು ಮಾಡಿದ್ರು, ರಾಜನಾಗೇಂದ್ರ ಅವರ ರಾಗ ಜೋಡಣೆ ಇದರಲ್ಲಿ ಇತ್ತು. ನಾರದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾರದರು ನಾರಾಯಣನ ಹೊಗಳಿದಂತಹ ಗೀತೆಗಳನ್ನು ಆಯ್ದು ನಿಮಗಾಗಿ ಕೇಳಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ನಾರದ ಮಹರ್ಷಿಗಳು ನಮಗೆ ವಿಶೇಷವಾಗಿ ಹೇಗೆ ಕಾಣ್ತಾರೆ ಅಂತಂದರೆ, ನಾನಾಗಲೇ ಹೇಳಿದೆ, ಇವರು ಭಕ್ತಿ ಮತ್ತು ಜ್ಞಾನ ಸಂದೇಶಗಳ ಒಂದು ಸಂಕೇತವಾಗಿ ಕಾಣ್ತಾರೆ. ಪುರಾಣ ಪಾತ್ರಗಳಲ್ಲಷ್ಟೇ ಉಳ್ಕೊಳ್ಳಿಲ್ಲ ಅವರು, ಲೋಕಗಳಲ್ಲಿ ಸಂಚಾರ ಮಾಡ್ತಾ ದೇವರು, ಮಾನವರು ಮತ್ತು ಅಸುರರು, ದೇವಲೋಕ, ಮರ್ತ್ಯಲೋಕ ಮತ್ತು ಅಸುರಲೋಕ, ಈ ಎಲ್ಲ ಲೋಕಗಳಲ್ಲೂ ಕೂಡ ಸತ್ಯ ಮತ್ತು ಧರ್ಮದ ಸಂದೇಶವನ್ನು ತಲುಪಿಸ್ತಾರೆ. ಹಾಗೆ ಎಲ್ರಿಗೂ ಕೂಡ ತಿದ್ದಿ ತೀಡಿ ಪಾಠವನ್ನು ಮಾಡ್ತಾರೆ. ಕೆಲವೊಂದು ಸಲ ಅನಿಸುತ್ತೆ ಇವರು ಕಲಹ ಪ್ರಿಯ ಅಂತ, ಇನ್ನೊಂದಷ್ಟು ಆಡುಭಾಷೆಯಲ್ಲಾದರೆ ಅಯ್ಯೋ ತಂದಿಗೆ ತಮಾಷೆ ನೋಡೋದು ನಾರದನ್ ಥರ ಅಂತ ನಾವು ತುಂಬ ಹಗುರವಾಗಿ ನಾರದರ ಬಗ್ಗೆ ನಾವು ಮಾತಾಡ್ಬಿಡ್ತೀವಿ. ಹಾಗೇನಾದರೂ ಮಾತಾಡ್ತಾ ಇದ್ರೆ ಇಬ್ಬರು ಈಗಲೇ ಈ ಕ್ಷಣದಲ್ಲೇ ನಾವು ಕೆನ್ನೆ ತಟ್ಕೊಳ್ಳೋಣ, ಕ್ಷಮಿಸಿ ತಪ್ಪಾಯಿತು, ನಿಮ್ಮನ್ನು ನಾವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಈಗಲೇ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋಣ. ಕಲಹ ಪ್ರಿಯ ಅಲ್ಲ ಅವರು. ಕೆಲವೇ ನಾ ಹೇಳಿದ ಹಾಗೆ ಇವರು ಕಲಹವನ್ನು ಹುಟ್ಟಿಸಿದ ಹಾಗೆ ಕಾಣ್ತಾರೆ ಅಂತ, ಆದರೆ ಯಾವಾಗಲೂ ಕೂಡ ಧರ್ಮದ ಜಯಕ್ಕಾಗಿ, ಅಹಂಕಾರದ ನಾಶಕ್ಕಾಗಿ ಮತ್ತು ಸತ್ಯದ ಬೆಳಕಿಗಾಗಿ, ಅದರಲ್ಲೂ ಕೂಡ ಜಗನ್ನಾಟಕ ಸೂತ್ರಧಾರಿ ಭಗವಂತನ ವಿಷ್ಣುವಿನ ಅಣತಿಯಂತೆ ಇವರು ತಮ್ಮ ನಾಟಕವನ್ನು ಆಡ್ತಾರೆ ಮೂರು ಲೋಕಗಳಲ್ಲಿ ಅನ್ನುವಂಥದ್ದು ಮತ್ತೆ ನಾವು ಸ್ಪಷ್ಟಪಡಿಸ್ಕೊಳ್ತಾ ಹೋಗಬೇಕು. ನಮ್ಮ ಮಕ್ಕಳಿಗೂ ಕೂಡ ಇದೇ ವಿಷಯವನ್ನು ನಾವು ಹೇಳ್ತಾ ಹೋಗಬೇಕು. ಬನ್ನಿ ಇದೀಗ ಕೇಳ್ಕೊಂಡು ಬರೋಣ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿರ್ತಕ್ಕಂತಹ ಗೀತೆಯನ್ನು ನಾವು ಈಗಾಗಲೇ ಕೇಳಿದ್ರಿ. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಶ್ರೀಹರಿ ಮುರಾರಿ ಅನ್ನುವಂತಹ ಒಂದು ನಾರಾಯಣ ಸ್ಮರಣೆ ಗೀತೆ. ಘಂಟಸಾಲ ಅವರ ಕಂಠದಲ್ಲಿ ಮೂಡಿ ಬಂದಿದೆ. ಮಹದೇಶ್ವರ ಪೂಜಾ ಫಲ ಚಿತ್ರದಲ್ಲಿ ಇದಿದೆ. ಚಿವುದಯ ಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಸ್ವರಕಲ್ಪನೆ ಮಾಡಿದ್ದಾರೆ.

ಹಿಂದೂ ಸಂಪ್ರದಾಯದಲ್ಲಿ ನಾರದ ಮುನಿಗಳು ಒಂದು ವಿಶಿಷ್ಟ ವ್ಯಕ್ತಿತ್ವ. ಅವರು ಯಾವುದೇ ಯುದ್ಧ ಆಯುಧಗಳನ್ನು ಇಟ್ಕೊಂಡಿರೋದಿಲ್ಲ. ಬದಲಾಗಿ ನಾರದ ಮುನಿಗಳು ತಮ್ಮ ಕೈಯಲ್ಲಿ ಸಂಗೀತವಾದ್ಯವಾದ ವೀಣೆಯನ್ನು, ಆ ವೀಣೆ ಹೆಸರು ಏನು ಗೊತ್ತಾ? ಮಹತಿ ಅಂತ. ಆ ವೀಣೆಯನ್ನು ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಸಾಂಪ್ರದಾಯಿಕವಾದ ತಾಳವನ್ನು ಹಿಡ್ಕೊಂಡಿರ್ತಾರೆ. ಇವರು ಅಪಾರ ಜ್ಞಾನಿಗಳು ಹೌದು, ಹಾಗೆ ಸಂಗೀತಗಾರರು ಹೌದು, ಸಂಗೀತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಕೂಡ ಸಾಮವೇದವನ್ನು ತುಂಬ ಚೆನ್ನಾಗಿ ಬಲ್ಲವರು ಅಂತ. ಅವರು ದೇವರುಗಳು ರಾಕ್ಷಸರು ನಡುವೆ ಒಂದು ಸ್ವರ್ಗೀಯವಾದ ಒಂದು ಸಂದೇಶ ವಾಹಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅವರನ್ನು ದೈವಿಕ ಸಂವಹನಕಾರ ಅಂತ ಗುರುತಿಸಲಾಗಿದೆ. ನಾರದ ಮುನಿಗಳು ಎಲ್ಲ ಲೋಕಗಳಲ್ಲೂ ಕೂಡ ಸಂಚಾರ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಅವರು ಹೇಗೆ ಸಂಚಾರ ಮಾಡ್ತಾರೆ ಅಂದರೆ ಮೋಡಗಳ ಮೂಲಕ ಪ್ರಯಾಣವನ್ನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಇದನ್ನು ತುಂಬ ಚೆನ್ನಾಗಿ ನಮ್ಮ ಚಿತ್ರರಂಗ ಕಟ್ಟಿಕೊಟ್ಟಿದೆ. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪೌರಾಣಿಕ ಕಥೆಗಳ ಆಧಾರಿತ ಪೌರಾಣಿಕ ಚಿತ್ರಗಳನ್ನು ನೋಡ್ತಾ ಇದ್ರೆ ಹಾಗೆ ಕಣ್ಣು ಮುಂದೆ ನಾರದ ಮಹರ್ಷಿಗರು ಬರ್ತಾರೆ. ಶ್ರೀಕೃಷ್ಣಾರ್ಜುನ ಯುದ್ಧ ಚಿತ್ರದ ಗೀತೆಯನ್ನು ಕೇಳೋಣ. ಘಂಟಸಾಲ ಹಾಡಿದ್ದಾರೆ ಚಿ ಸದಾಶಿವಯ್ಯ ಅವರ, ಸಾಹಿತ್ಯಕ್ಕೆ ಪಂಡ್ಯಾಲ ಅವರ ಸಂಗೀತ ಇದೆ. ಕೇಳೋಣ ನಾರದರು ಹಾಡಿರುವಂತಹ ನಾರಾಯಣನ ಗೀತೆಯನ್ನು.

ನಾರದ ಮಹರ್ಷಿಗಳು ಅದೆಷ್ಟೋ ಪೌರಾಣಿಕವಾದ ಒಂದು ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ, ಅದೆಷ್ಟೋ ಪೌರಾಣಿಕ ಪಾತ್ರಗಳನ್ನು ತಿದ್ದಿ ತೀಡಿ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆಸಿದ್ದಾರೆ. ಅದು ಕೂಡ ನಾರಾಯಣನ ಅಣತಿಯಂತೆ ಅಂತ. ಯಾವುದದು ಅಂತ ಕೇಳ್ತೀರಾ? ನಮಗೆ ಪ್ರಹ್ಲಾದ, ಮೊನ್ನೆ ಎಲ್ಲ ನಿನ್ನೆ ನಾವು ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಅದರಲ್ಲಿ ಭಕ್ತ ಪ್ರಹ್ಲಾದನ ಒಂದು ಕಥೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಅದಕ್ಕೆ ಕಾರಣೀಕರ್ತನಾದಂತಹ ವಿಷಯವನ್ನು ಕೂಡ ನಾವು ಮಾತಾಡ್ತಾ ಬಂದ್ವಿ. ಅದರಲ್ಲಿ ಭಕ್ತ ಪ್ರಹ್ಲಾದನಿಗೆ ಕಯಾದುವಿನ ಗರ್ಭದಲ್ಲಿದ್ದಂತಹ ಸಂದರ್ಭದಲ್ಲಿ ಭಕ್ತ ಪ್ರಹ್ಲಾದನಿಗೆ ಅವರು ಒಂದು ಬೋಧನೆಯನ್ನು ಮಾಡಿ ತನ್ನ ತಂದೆಯ ಅಹಂಕಾರದ ಒಂದು ಪರಾಕಾಷ್ಠೆಯನ್ನು ಅದನ್ನು ಇಳಿಸಲು ಕಾರಣೀಕರ್ತನಾದಂತಹ ಮಗನನ್ನು ಸೃಷ್ಟಿ ಮಾಡಿದ್ದೆ ನಾರದ ಮಹರ್ಷಿಗಳು. ನಾರದ ಮಹರ್ಷಿಗಳು ಬಂದು ಕಯಾದುವಿನ ಗರ್ಭದಲ್ಲಿದ್ದಂತಹ ಮಗುವಿಗೆ ಪಾಠವನ್ನು ಮಾಡ್ತಾರೆ. ನಿಜವಾದ ಸೃಷ್ಟಿಕರ್ತ ಭಗವಂತ ಶ್ರೀಹರಿ, ನೀನು ಆತನ ದ್ವೇಷಿ ಆಗಬೇಡ ಅಂತ ಹೇಳಿ ಒಂದು ರೀತಿಯಾಗಿ ಒಂದು ಇಂಡೈರೆಕ್ಟಾಗಿ ಕಥೆಗಳನ್ನು ಹೇಳ್ತಾ ಹೇಳ್ತಾ ಮಗು ಗರ್ಭ ಸಂಸ್ಕಾರವನ್ನು ಪಡ್ಕೊಂಡು ಮುಂದೆ ತಂದೆಗೂ ಕೂಡ ಒಂದು ಮುಕ್ತಿಯನ್ನು ಕೊಡಿಸೋದಕ್ಕೆ ಇದು ಕಾರಣ ಆಗುತ್ತೆ. ಅಸುರರ ಒಂದು ಕುಲದಲ್ಲಿ ಹುಟ್ಟಿದಂತಹ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿ ಆಗ್ತಾನೆ. ಇದಕ್ಕೆ ನಾರದರೇ ಕಾರಣ ಆಗ್ತಾರೆ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿರ್ತಕ್ಕಂತಹ ನಾರದರು ಶ್ರೀಹರಿಯನ್ನು ಕುರಿತಾದಂತಹ ಶ್ರೀಹರಿಯನ್ನು ಹಾಡಿ ಹೊಗಳಿದಂತಹ ಗೀತೆಯನ್ನು ನಾವಿದೀಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿ ಉದಯ್ ಶಂಕರ್ ಅವರ ಗೀತೆಯನ್ನು ಟಿ ಜಿ ಲಿಂಗಪ್ಪ ರಾಗ ಜೋಡಣೆ ಮಾಡಿದ್ದಾರೆ.

ಪ್ರಹ್ಲಾದನ ನಂತರ ಮತ್ತೊಂದು ಧ್ರುವ. ಧ್ರುವ ನಾರಾಯಣನ ಮತ್ತೊಬ್ಬ ಬಾಲಭಕ್ತ. ಧ್ರುವನ ತಂದೆ ತನ್ನ ಮಡಿಲಲ್ಲಿ ಕುಳಿತುಕೊಳ್ಳೋದಕ್ಕೆ ಬಿಡದೆ ಬದಲಾಗಿ ತನ್ನ ಮಲ ಸಹೋದರನಿಗೆ ಮಾತ್ರ ಅವಕಾಶ ನೀಡಿದಾಗ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ತಾಯಿ ಹೇಳ್ತಾಳೆ, ನೀನು ನಾರಾಯಣನನ್ನು ಒಲಿಸಿಕೊಂಡ್ರೆ ನೀನು ಏನು ಬೇಕಾದರೂ ಅದಕ್ಕಿಂತ ಒಂದು ಒಳ್ಳೆಯ ಸ್ಥಾನವನ್ನು, ತಂದೆಯ ಮಡಿಲಿಗಿಂತ ಒಳ್ಳೆಯ ಸ್ಥಾನವನ್ನು ನೀನು ಪಡಿಬಹುದು ಅಂತ ಹೇಳಿ ತಾಯಿ ಹೇಳ್ತಾಳೆ. ಅದನ್ನು ಹುಡುಕೊಂಡು ಹೌದಾ, ಹಾಗಾದರೆ ನಾನು ಒಂದು ತಪಸ್ ಮಾಡ್ತೀನಿ ಅಂತ ಹೇಳಿ ಕಾಡಿಗೆ ಹೊರಡ್ತಾನೆ ತನ್ನ ತಂದೆ ಮಡಿಲಲ್ಲಿ ಸ್ಥಾನ ಪಡೆಯೋದಕ್ಕೆ. ಆ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರ ದೀಕ್ಷೆಯನ್ನು ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಮಾರ್ಗದರ್ಶನ ನೀಡಿದವರು ಮತ್ತೆ ಯಾರೂ ಅಲ್ಲ ನಾರದರು. ಧ್ರುವನ ಈ ಮುಗ್ಧ ಬಯಕೆಯನ್ನು ಈ ಮಂತ್ರದೀಕ್ಷೆಯನ್ನು ಕೊಟ್ಟ ನಂತರ ಮುಗ್ಧ ಬಯಕೆ ಏನಿತ್ತು ಅದು ವಿಶ್ವ ಮಟ್ಟವನ್ನು ಪಡ್ಕೊಳ್ತು. ನಾರಾಯಣ ಅವನ ಮುಂದೆ ಕಾಣಿಸ್ಕೊಂಡು ಕೊನೆಗೆ ಆಕಾಶದಲ್ಲಿ ಸ್ಥಾನವನ್ನು ನೀಡಿ ಆಶೀರ್ವಾದ ಮಾಡ್ತಾನೆ. ಇದಕ್ಕೆಲ್ಲ ಕಾರಣೀಕರ್ತರು ನಾರದರು. ಇವತ್ತಿಗೂ ಕೂಡ ನಾವು ಉತ್ತರ ದಿಕ್ಕಿಗೆ ಸ್ವಲ್ಪ ತಿರುಗಿ ನಿಂತುಕೊಂಡಾಗ ಪೂರ್ವದಿಂದ ಉತ್ತರ ದಿಕ್ಕಿಗೆ ಸಾಮಾನ್ಯವಾಗಿ ಧ್ರುವ ನಕ್ಷತ್ರ ನಮಗೆ ಗೋಚರವಾಗುತ್ತೆ. ಈ ನಕ್ಷತ್ರ ಸ್ಥಾನ ಪಡೆಯೋದಕ್ಕೆ ನಾರದ ಮಹರ್ಷಿಗಳು ಕಾರಣ ಆಗ್ತಾರೆ. ಧ್ರುವ ನಕ್ಷತ್ರದ ಬಗ್ಗೆ ತಿಳಿದಿದೆ. ಇದು ಅನಾದಿ ಕಾಲದಿಂದಲೂ ಕೂಡ ಮನುಷ್ಯನ ನಿರ್ದೇಶನಗಳನ್ನು ಮಾರ್ಗದರ್ಶನ ಮಾಡ್ತಿರುವಂತಹ ಇದು ಧ್ರುವ ನಕ್ಷತ್ರವಾಗಿದೆ. ಖಗೋಳಶಾಸ್ತ್ರದಲ್ಲಿ ಚಿತ್ರದಲ್ಲಿ ಧ್ರುವನ ಕುರಿತಂತಹ ಇನ್ನಷ್ಟು ಮಾಹಿತಿ ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಕೇಳೋಣ ಬನ್ನಿ, ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿರ್ತಕ್ಕಂತಹ ನಾರದರು ಶ್ರೀಹರಿಯನ್ನ ಹಾಡಿ ಹೊಗಳಿದಂತಹ ಗೀತೆ ಜಿ ಸದಾಶಿವಯ್ಯ ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಧ್ವನಿ ಪಿ ಬಿ ಶ್ರೀನಿವಾಸ್.

0: ಗಾನಗಂಗೆಯಲ್ಲಿ ನಾರದ ಜಯಂತಿ ಪ್ರಯುಕ್ತ ವಿಶೇಷವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು,
1: ದೇಶಭಕ್ತಿ ಗೀತೆಗಳಿಂದ ಕೂಡಿದ ಕಾರ್ಯಕ್ರಮ
0: ಶುಭೋದಯ ಕರ್ನಾಟಕ.
1: ಪ್ರತಿದಿನ ಬೆಳಿಗ್ಗೆ 6:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ 6:10 ನಿಮಗಾಗಿ ಮೂಡಿಬರಲಿದೆ. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾರದ ಜಯಂತಿ ಪ್ರಯುಕ್ತ ಒಂದಷ್ಟು ಮಾತು ಮಾಹಿತಿ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಾರದರು ಹಲವಾರು ಪೌರಾಣಿಕ ಪಾತ್ರಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದೆ. ಇನ್ನು ವಾಲ್ಮೀಕಿ ಮಹರ್ಷಿಗಳನ್ನು, ಅದರಲ್ಲೂ ಕೂಡ ರಾಮಾಯಣದ ಕಥೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯನಾ? ಇದು ನಾರದರು ಹೆದ್ದಾರಿ ದರೋಡೆಕೋರರಾದಂತಹ, ಅಂದರೆ ಹೇಳ್ತಾರೆ ರತ್ನಾಕರರು ವಾಲ್ಮೀಕಿಗಳು ಅವರ ಪೂರ್ವಾಶ್ರಮದಲ್ಲಿ ಒಬ್ಬ ವ್ಯಾಧನಾಗಿ ಹೆದ್ದಾರಿಯಲ್ಲಿ ಒಂದಷ್ಟು ದರೋಡೆ ಮಾಡಿಕೊಂಡು ಇದ್ದರು ಅನ್ನುವಂತಹ ಒಂದು ದಂತಕಥೆ ಇದೆ. ಆ ಕಥೆಗೆ ರಾಮ ಅವರು ವಾಲ್ಮೀಕಿಗಳು ಅಲ್ಲಿಗೆ ಬಂದು ರಾಮ ಮಂತ್ರವನ್ನು ಜಪ ಮಾಡ್ಕೋ, ನೀನು ಹೀಗಿರಬೇಡ ಅಂತ ಹೇಳಿ ಅವರನ್ನು ತೀಡಿದಂತಹ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡಿ, ಕಠಿಣವಾದ ತಪಸ್ಸನ್ನು ಮಾಡಿ, ಆ ತಪಸ್ಸು ಹೇಗಿರುತ್ತೆ ಅಂತಂದರೆ ಅವರು ಒಂದು ಕಡೆಗೆ ಕೂತಾಗ ರಾಮನಾಮದ ಜಪವನ್ನು, ರಾಮನಾಮದ ದೀಕ್ಷೆಯನ್ನು ನಾರದರು ಕೊಟ್ಟಾಗ ಆ ತಪಸ್ಸಿನ ಮಾಡ್ತಾ ಮಾಡ್ತಾ ಅವರ ಮೇಲೆ ವಾಲ್ಮೀಕ ಅಂದರೆ ಹುತ್ತ ಬೆಳೆಯುತ್ತಂತೆ. ಆ ಹುತ್ತ ಬೆಳೆದರೂ ಕೂಡ ಅವ್ರಿಗೆ ಈ ಕಡೆ ಪರಿವಿರೋದಿಲ್ಲ. ಅವರೊಂದು ಅಲೌಕಿಕವಾದ ಒಂದು ಸಾಧನೆಗೆ ಒಳಗಾಗ್ತಾರೆ, ತಪಸ್ಸಿನಲ್ಲಿ ನಿರತರಾಗ್ತಾರೆ. ಆ ನಂತರ ಭಗವಂತ ಅವರ ಕಣ್ಣು ಮುಂದೆ ಪ್ರತ್ಯಕ್ಷ ಆದಾಗ ಆ ವಾಲ್ಮೀಕದಿಂದ ಒಡೆದು ಹೊರಗೆ ಬರ್ತಾರೆ, ಅದಕ್ಕಾಗಿ ವಾಲ್ಮೀಕಿಗಳಾಗ್ತಾರೆ. ಆ ವಾಲ್ಮೀಕಿ ಋಷಿಗಳನ್ನು ಅವರು ರಾಮಾಯಣವನ್ನು ರಚನೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದಂತಹ ಮಹರ್ಷಿಗಳು ಇವರು. ಸುಮಾರು ಕ್ರಿಸ್ತಪೂರ್ವ 5100 ವರ್ಷಗಳು ಹಿಂದಿಂದು ಅಂತ ಹೇಳಬಹುದು. ಹಾಗೆ ನಮ್ಮ ವ್ಯಾಸ ಮಹರ್ಷಿಗಳು ಸುಮಾರು ಕ್ರಿಸ್ತಪೂರ್ವ 3100 ವರ್ಷಗಳು ಅಂತ ಹೇಳ್ತಾರೆ.

ಸಂಸ್ಕೃತ ವಾಂಗ್ಮಯದಲ್ಲಿ ಕೇಳ್ಕೊಂಡು ಬರೋಣ. ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಗೀತಾಪ್ರಿಯ ಅವರ ರಚನೆ ಇದು. ನಾರದರು ನಾರಾಯಣನ ಸ್ಮರಣೆಯನ್ನ ಮಾಡಿದ್ದು ಹೊಗಳಿದ್ದು ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಾಗಿ

ಹೀಗೆ ನಾರದರು ಕಾಲ ಮತ್ತು ಯುಗಗಳಲ್ಲಿ ವ್ಯಾಪಿಸಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ಅಷ್ಟೇ ಅಲ್ಲ, ನಾರದ ಮಹರ್ಷಿಗಳು ಕಾನೂನು ನಿರ್ಮಾತೃಗಳಲ್ಲಿ ಒಬ್ಬರು ಅಂತ. ನಾರದ ಮುನಿಗಳು ಈ ನಾಗರಿಕತೆಯ ಕಾನೂನು ನಿರ್ಮಾಪಕರಲ್ಲಿ ಕೂಡ ಒಬ್ಬರು. ಮನುಸ್ಮೃತಿ ಇದ್ದ ಹಾಗೆಯೇ ನಾರದ ಸ್ಮೃತಿ ಕೂಡ ಇದೆ. ಕಾನೂನಿನ ಕುರಿತಾದ ಒಂದು ಪ್ರಮುಖ ಗ್ರಂಥ ಇದಾಗಿದೆ. ಸಹಸ್ರಾರು ವರ್ಷಗಳಿಂದ ಭಾರತೀಯರ ತಲೆಮಾರುಗಳಿಂದ ಪಾಲಿಸಲ್ಪಟ್ಟಂತಹ ಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದಂತಹ ಕಾನೂನುಗಳನ್ನು ಒಳಗೊಂಡಿದೆ ಈ ನಾರದ ಸ್ಮೃತಿ. ಅಷ್ಟೇ ಅಲ್ಲ, ಸಂವಹನದಲ್ಲಿ ಇವರು ಪ್ರವರ್ತಕರು ಅಂತ. ಸಂವಹನ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಆಲೋಚನೆಗಳಿರಬಹುದು, ಮಾಹಿತಿಗಳಿರ್ಬೋದು, ಪರಸ್ಪರ ಹಂಚಿಕೊಳ್ಳುವಂತಹ ಸಾಮರ್ಥ್ಯ ಬೇಕು ಅಂತಂದರೆ ಮಾನವ ಜೀವನದ ಇದು ಅವಿಭಾಜ್ಯ ಅಂಗ. ನಾವು ಒಬ್ಬರ ಒಂದು ಭಾವನೆಗಳನ್ನು, ಅವರ ಮಾಹಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೊಂದಷ್ಟು ಶಕ್ತಿ ಇರಬೇಕು. ಆ ಶಕ್ತಿಯನ್ನು ಹೇಗೆ ಪಡಿಬೇಕು ಅಂತ ಹೇಳಿ ನಾರದ ಮಹರ್ಷಿಗಳು ನಮಗೆ ತೋರಿಸಿಟ್ಟಿದ್ದಾರೆ. ನಾರದ ಮುನಿಗಳು ಸಂವಹನದ ಪ್ರವರ್ತಕರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಅವರು ಮಾಹಿತಿಯನ್ನು ತಿಳಿಸೋದಕ್ಕೆ ಪ್ರಪಂಚದಾದ್ಯಂತ ಪ್ರಯಾಣ ಮಾಡ್ತಾಯಿದ್ರು ಅಂತ. ಅಂದರೆ ಒಬ್ಬ ಈ ಪಾತ್ರ ಒಂದೇ ಸ್ಥಳದಲ್ಲಿ ಉಳಿಯದೆ ಇಡೀ ಪ್ರಪಂಚವನ್ನು

ಸುತ್ತುವಂತಹ ಒಂದೇ ಸ್ಥಳದಲ್ಲಿ ಸ್ವಲ್ಪ ಸಮಯ ಮಾತ್ರ ವಾಸಿಸುವ ನಾರದರ ಸ್ವಭಾವಕ್ಕೆ ಹೊಂದಿಕೆಯಾಗುತ್ತೆ. ಈ ದೇಶದಲ್ಲಿ ನಾರದ ಅದಕ್ಕೋಸ್ಕರನೇ ನಾರದ ಜಯಂತಿಯನ್ನು ಪತ್ರಿಕಾ ದಿವಸ್ ಅಥವಾ ಪತ್ರಿಕಾ ದಿನ ಅಂತ ಕೂಡ ಹೇಳ್ತಾರೆ. ಒಬ್ಬ ಪತ್ರಕರ್ತನ ಕೆಲಸ ಏನು? ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ವರದಿಯನ್ನು ಕೊಡಬೇಕು. ಅದನ್ನು ಹೇಗೆ ಕೊಡಬೇಕು, ಹೇಗೆ ಸಂಗ್ರಹ ಮಾಡಬೇಕು ಅಂತ ಹೇಳಿ ನಾವು ಮೂಲವನ್ನು ಹುಡುಕ್ತಾ ಹೋದರೆ ನಮಗೆ ಆದರ್ಶಪ್ರಾಯರಾಗಿ, ಮಾರ್ಗದರ್ಶಕರಾಗಿ ಕಣ್ಣು ಮುಂದೆ ನಿಂತುಕೊಳ್ಳುವರು ಬೇರೆ ಯಾರೂ ಅಲ್ಲ, ನಾರದ ಮಹರ್ಷಿಗಳು. ಮಹಾಸತಿ ಅನಸೂಯ ಚಿತ್ರದಲ್ಲಿದೆ ಶ್ರೀಧರ ಕೇಶವ ನಾರಾಯಣ, ಅದ್ಭುತವಾದ ಗೀತೆ ಪಿ ಪಿ ಶ್ರೀನಿವಾಸ್ ಹಾಡಿದ್ದಾರೆ. ಚಿರದೇಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಹನುಮಂತರಾವ್ ಅವರ ಸಂಗೀತ ಇದೆ.

ನಾರದರು ಪತ್ರಿಕೋದ್ಯಮಕ್ಕೆ ಒಂದು ಮೂಲ ಪುರುಷರು ಅಂತ ಹೇಳಿದ್ರೆ ನಮಗೆ ಇದು ಸುಳ್ಳಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಒಂದು ಕಡೆ ಸುದ್ದಿಯನ್ನು ಇನ್ನೊಂದು ಕಡೆಗೆ ಮುಟ್ಟಿಸೋದು, ಅಜ್ಞಾನದ ತೆರೆ ಸರಿಸಿ ಸತ್ಯದ ಬೆಳಕು ಚೆಲ್ಲೋದು, ಇದೇ ಅವರ ಧರ್ಮ. ಆದರೆ ನಾರದ ಮಹರ್ಷಿಗಳ ಪತ್ರಿಕರ್ತಿಗೆ ಅಷ್ಟು ಸಾಮಾನ್ಯದ್ದಲ್ಲ. ಅದು ಲೋಕ ಕಲ್ಯಾಣಕ್ಕಾಗಿ ನಡೆಸಿದಂತಹ ಸಂವಾದ. ಲೋಕ ಕಲ್ಯಾಣಕ್ಕಾಗಿ ದೇವರು ಮತ್ತು ಮಾನವ, ರಾಜ ಮತ್ತು ಪ್ರಜೆ, ಭಕ್ತ ಮತ್ತು ಭಗವಂತ ಇವರ ನಡುವಿನ ಸೇತು ಆದರೂ ನಾರದ ಮಹರ್ಷಿಗಳು. ಇವರಷ್ಟೇ ಅಲ್ಲ, ಬಹುಮುಖ ಪ್ರತಿಭೆ, ವೇದ ವೇದಾಂತ ಪಾರಂಗತ, ಜ್ಞಾನದ ಜೀವಂತ ಕೋಶ ಅಂತ ಹೇಳಬಹುದು. ಸಂಗೀತ ವಿದ್ವಾಂಸ, ಮಹಿತಿ, ವೀಣೆ, ಇವರ ಅಳಿಯದ ಗುರುತು ಒಂದು ಯೋಗ ಸಿದ್ಧ, ಅಂತರ್ಮನದ ಆಳ ಅರಿತವರು. ಪುರಾಣ ರಚನೆಗೆ ಪ್ರೇರಕವಾಗಿ, ಹಾಗೆ ನಾನಾಗಲೇ ಹೇಳಿದೆ, ವಾಲ್ಮೀಕಿಗೆ ರಾಮಕಥೆ ಹೇಳಿದೆ.

ಅವರು ವ್ಯಾಸರಿಗೆ ಭಾಗವತವನ್ನು ರಚಿಸಲು ಪ್ರೇರಣೆ ಮಾಡಿದವರು ಅಂತ. ಆದರೆ ಹಿಂದಿನ ಕಾಲದಲ್ಲಿ ನಾರದರ ಪಾಠ ಏನು, ನಮಗೆ ಇಂದಿನ ಪತ್ರಿಕೋದ್ಯಮಕ್ಕೆ ನಾವು ಏನು ಒಂದು ಸಂದೇಶವನ್ನು ಕೊಡುವುದು ನಾರದರು ಅಂತ ಹೇಳಿದ್ರೆ, ನಾರದರು ಸುದ್ದಿ ಹೊತ್ತು ತಿರುಗಿದ್ರು, ಆದರೆ ಎಂದಿಗೂ ಕೂಡ ಜಾಹೀರಾತಿಗಾಗಿ ಅಲ್ಲ, ಎಂದಿಗೂ ಒಂದೇ ಕಡೆ ಒಂದೇ ಪಕ್ಷವನ್ನು ವಾಲಿ ಹೇಳಲಿಲ್ಲ, ಎಂದಿಗೂ ಸುಳ್ಳು ಹೊತ್ತು ಹೋಗಲಿಲ್ಲ. ಇಂದಿನ ಮಾಧ್ಯಮ ಜಗತ್ತಿನಲ್ಲಿ ಮೂರು ಸ್ವಲ್ಪ ನಮಗೆ ನೋವು ತರುವಂತಹ ವಿಷಯ, ವೇಗಕ್ಕಾಗಿ ಸತ್ಯವನ್ನು ಬಲಿ ಕೊಡುವಂತಹ ಪ್ರವೃತ್ತಿ ಇರ್ಬೋದು, ಅಥವಾ ಹಣ ಕೊಟ್ಟವರ ಕಥೆ ಮಾತ್ರ ಹೇಳುವಂತಹ, ಅಥವಾ ಯಾವುದೇ ಒಂದು ಅಧಿಕಾರದ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಪರವಾಗಿ ಹೇಳೋದು ಅನ್ನುವಂತಹ ಕೆಲವು ಕಡೆ ಅಪವಾದಗಳು ನಮಗೆ ಕೇಳಿಬರುತ್ತೆ. ಸುದ್ದಿ ಮಾರಾಟದ ಒಂದು ಸರಕಾಗಿ ಮಾರ್ಪಟ್ಟಿರುವಂತಹ ಪರಿಸ್ಥಿತಿ ಇದೆಯೇನೋ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಆದರೆ ನಾರದ ಮಹರ್ಷಿಗಳು ಇದಕ್ಕೆ ತದ್ವಿರುದ್ಧ, ಅವರ ಸಂವಾದಕ್ಕೆ ಯಾವ ಪ್ರಾಯೋಜಕರು ಬೇಕಾಗಿರಲಿಲ್ಲ, ಯಾವ ರಾಜಕೀಯ ಒತ್ತಡ ಕೂಡ ಇರಲಿಲ್ಲ. ಇದ್ದದ್ದು ಒಂದೇ ಉದ್ದೇಶ, ಲೋಕಹಿತ, ಭಕ್ತಿ ಮಾರ್ಗದ ಅಗ್ರದೂತ. ಹಾಗಾಗಿ ಒಂದು ವೇಳೆ ಏನಾದರೂ ನಾರದರು ಬಂದು ಪತ್ರಿಕೆಯನ್ನು ಅಥವಾ ಈಗಿನ ಒಂದು ಪ್ರಸ್ತುತಿಯಲ್ಲಿ ಅವರು ಜಗತ್ತನ್ನು ನೋಡಿದಾಗ ಅವರು ಹೀಗೆ ಹೇಳ್ತಾ ಇದ್ರೇನೋ ಅನ್ನುವಂತಹ ಒಂದು ಗೀತೆ ನಾರದ ವಿಜಯ ಚಿತ್ರದಲ್ಲಿದೆ. ನಮಗೆ ಹೌದೇನೋ ಅಂತ ಅನಿಸುತ್ತೆ. ಕೆ ಜೆ ಯೇಸುದಾಸ್ ಹಾಡಿದ್ದಾರೆ, ಜಿ ಉದಯಶಂಕರ್ ತುಂಬ ಒಂದು ವಿಡಂಬನಾತ್ಮಕವಾಗಿ ಗೀತೆಯನ್ನು ರಚನೆ ಮಾಡಿದ್ದಾರೆ, ಮತ್ತು ಅಶ್ವಥ್ ವೈದಿಯವರ ಸಂಗೀತ ಕೂಡ ಅಷ್ಟೇ ಅದ್ಭುತವಾಗಿದೆ. ಬನ್ನಿ ಕೇಳೋಣ.

ಇನ್ನೊಂದು ಕಥೆ ನಾರದರ ಒಂದು ಬದುಕಿನಲ್ಲಿ ಇದೆ. ಒಮ್ಮೆ ನಾರದರು ವಿಷ್ಣುವಿಗೆ ಕೇಳಿದ್ರಂತೆ, ನಿನ್ನ ದೊಡ್ಡ ಭಕ್ತ ಯಾರು ಅಂತ. ಅದಕ್ಕೆ ವಿಷ್ಣು ಒಬ್ಬ ಸಾಮಾನ್ಯ ರೈತನನ್ನು ತೋರಿಸಿ ಹೇಳ್ತಾನಂತೆ, ನೋಡು ಅಂತ. ಆ ರೈತ ದಿನಕ್ಕೆ ಎರಡು ಬಾರಿ ಮಾತ್ರ ನಾರಾಯಣ ಅಂತ ಹೇಳ್ತಾ ಇದ್ದ ಅಂತ. ಆದರೆ ಅವನ ಮನಸ್ಸು ಸಂಪೂರ್ಣವಾಗಿ ಭಕ್ತಿಯಿಂದ ತುಂಬಿತ್ತು. ಆವಾಗ ನಾರದರಿಗೆ ಗೊತ್ತಾಯಿತು, ನಾನು ಬಾಯಲ್ಲಿ ನಾರಾಯಣ ನಾರಾಯಣ ಹೇಳ್ತೀನಿ, ಹೌದು ಬಂದೆ ನಿನ್ನ ಹತ್ರ, ಆದರೆ ಭಕ್ತಿ ಅಂದರೆ ಪದಗಳಲ್ಲಿ ಎಲ್ಲ ಮನಸ್ಸಿನಲ್ಲೂ ಕೂಡ ಇರಬೇಕು ಅನ್ನೋದು ಅರ್ಥ ಆಯ್ತಂತೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ನಾವು ತುಂಬ ಬ್ಯುಸಿ, ಕೆಲಸ, ಮೊಬೈಲು, ಸೋಷಿಯಲ್ ಮೀಡಿಯಾ ಹಾಗೆ ಹೀಗೆ ಅಂದ್ಕೊಂಡು ಓಡಾಡಿಕೊಂಡು ನಾವು ಕಾಲವನ್ನು ಕಳಿತೀವಿ. ಆದರೆ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡ್ತೀವ? ಅದಕ್ಕೆ ಸಮಯನೇ ಇಲ್ಲ, ಟೈಮ್ ಇಲ್ಲ ಕಣ್ರಿ, ಅದೆಲ್ಲ ಇವಾಗಲ್ಲ ವಯಸ್ಸಾದಮೇಲೆ ಅಂತ. ಇನ್ನು ಕೆಲವರು, ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ, ನಾನು ನಾಸ್ತಿಕ ಅನ್ನುವಂತಹ ಒಂದು ಧೋರಣೆ ಕೂಡ ಇರುತ್ತೆ. ಆದರೆ ನಮಗೆ ನಾರದರು ಹೇಳೋದು ಏನು ಗೊತ್ತಾ, ಒಂದು ನಿಮಿಷ ಆದರೂ ಮನಸ್ಸಿನಿಂದ ದೇವರ ನಾಮಸ್ಮರಣೆಯನ್ನು ಮಾಡಿರಿ ಸಾಕು, ನಮಗೆಲ್ಲ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗೋಲ್ಲ, ಆ ಉತ್ತರ ಇರುವಂಥದ್ದು ಭಗವಂತನಲ್ಲಿ ಮಾತ್ರ ಅಂತ. ಮತ್ತೊಂದು ಮುಖ್ಯ ಪಾಠ ಇದನ್ನೇ ಹೇಳ್ತಾರೆ. ಒಟ್ಟಿನಲ್ಲಿ ನಾಮಸ್ಮರಣೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಅಂಗವಾಗಲಿ ಅನ್ನುವಂಥದ್ದೇ ನಾರದರ ಒಂದು ಸಂದೇಶ ಅಂತ ಹೇಳಬಹುದು. ಸತೀ ಸುಕನ್ಯಾ ಚಿತ್ರದಲ್ಲಿರ್ತಕ್ಕಂತಹ ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಎಮ್ಎನ್ ಆರಾಧ್ಯ ಅವರ ರಚನೆ ಇದು. ರಾಜನ್ ನಾಗೇಂದ್ರವರ ಸ್ವರಕಲ್ಪನೆಯಲ್ಲಿ ಮೂಡಿಬಂದಂತಹ ನಾರಾಯಣ ಸ್ಮರಣೆ ನಾರದರ ಬಾಯಲ್ಲಿ.

ಒಟ್ಟಿನಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾರದ ಜಯಂತಿಯನ್ನು ವಿಧ ವಿಧವಾಗಿ ಆಚರಣೆ ಮಾಡ್ತಾರೆ. ಕೆಲವರು ಉಪವಾಸ ಮಾಡ್ತಾರೆ, ವಿಷ್ಣು ದೇವರಿಗೆ ಪೂಜೆ ಮಾಡ್ತಾರೆ, ಪುರಾಣ ಕಥೆಗಳನ್ನು ಓದ್ತಾರೆ. ಆದರೆ ನಿಜವಾದ ಆಚರಣೆ ಅಂತಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಒಂದು ಸಣ್ಣ ಪ್ರಶ್ನೆ ಇದ್ದರೆ, ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಸಂದೇಶವನ್ನು ಹಂಚ್ತೀವಿ, ನಮ್ಮ ಮಾತುಗಳು ಯಾರಿಗನ್ನಾದರೂ ಖುಷಿ ಪಡ್ತಾ, ಯಾರನ್ನಾದರೂ ಖುಷಿ ಪಡಿಸುತ್ತವಾ ಅಥವಾ ನೋವು ಕೊಡುತ್ತವಾ ಅನ್ನುವಂಥದ್ದು. ನಮಗೆ ನಾರದರು ಹೇಳುವಂಥದ್ದು, ಮಾತುಗಳು

ಏನು ಶಕ್ತಿ, ಅದನ್ನು ಒಳ್ಳೆಯದಕ್ಕೆ ನಾವು ಬಳಸ್ಕೊಳ್ಳೋಣ, ಸತ್ಯವನ್ನು ಮಾತಾಡೋಣ, ಒಳ್ಳೆಯದನ್ನೇ ಹಂಚೋಣ, ಭಕ್ತಿಯನ್ನು ಬೆಳೆಸೋಣ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾರಾಯಣ ನಾರಾಯಣ ಅನ್ನುವಂತಹ ಪದವನ್ನು ನಾವು ಮರೆಯೋದು ಬೇಡ. ಏಕೆಂತಂದರೆ ನಮಗೆಲ್ಲರಿಗಿಂತ ದೊಡ್ಡ ಒಂದು ಶಕ್ತಿ ಖಂಡಿತವಾಗಲಿ ಪ್ರಕೃತಿಯಲ್ಲಿದೆ. ಆ ಶಕ್ತಿನೇ ನಾರಾಯಣ, ಆ ಶಕ್ತಿನೇ ಭಗವಂತ ಅಂತ ನಾವು ಆ ನಾಮಸ್ಮರಣೆಯನ್ನು ಬಿಡೋದು ಬೇಡ ಅಂತ ಹೇಳಿ ನಾರದರ ಒಂದು ಸಂದೇಶ. ಇದೇ ನಾರದ ಜಯಂತಿಯ ಸತ್ಯವಾದ ಸಂದೇಶ.

ಈ ಜೀವಕೋಟಿಯ ಸೃಷ್ಟಿಯೇ ಒಂದು ಅದ್ಭುತ. ಆತನೇ ಸರ್ವಶಕ್ತ. ಒಂದು ಕಡೆ ರುದ್ರತಾಂಡವ, ಮತ್ತೊಂದು ಕಡೆ ನೀರವ ಶಾಂತತೆ, ಎಲ್ಲವೂ ಕೂಡ ಆತನದ್ದೇ. ಆತನನ್ನು ಅರಿತಂತಹ ನಾರದರಿಗೆ ಹೇಗೆ ನಾಮಸ್ಮರಣೆ ಆತನನ್ನು ಅರಿಯೋದಕ್ಕೆ ಸಾಧ್ಯ ಆಯಿತೋ ಅದೇ ಒಂದು ಶಕ್ತಿ ನಮಗೂ ಕೂಡ ಸಿಗಲಿ ಅಂತ ಹೇಳ್ತಾ ನಾರದ ಜಯಂತಿಯ ಈ ವಿಶೇಷ ಕಾರ್ಯಕ್ರಮ ಗಾನಗಂಗೆ ಇಂದಿಗೆ ಮುಕ್ತಾಯ ಆಗುವಂತಹ ಹೊತ್ತಾಗಿದೆ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು, 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆಂಧಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಧ್ವನಿ ಇದರಲ್ಲಿದೆ.

ಆನಂದ ಭಕ್ಷಿ ಅವರು ಖಿಲೋನ ಚಿತ್ರಕ್ಕೆಂದು ಬರೆದಂತಹ ಗೀತೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವಂತಹ ಕಲಾವಿದೆ ಲತಾ ಮಂಗೇಶ್ಕರ್.

ಮನ್ನಡೆ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ. ಚಿತ್ರ ಚೋರಿ ಚೋರಿ.

ದೋಸ್ತಿ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಹಾಡಿರುವಂತಹ ಕಲಾವಿದರು ಮೊಹಮ್ಮದ್ ರಫಿ, ಮಜ್ರೋ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಆನ್ಮಿಲ ಸಾಜನ ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಧ್ವನಿ ನೀಡಿರುವಂತಹ ಗೀತೆ, ಆನಂದ ಭಕ್ಷಿಯವರ ಗೀತೆ ಇದು. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸ್ವರಕಲ್ಪನೆ ಇದರಲ್ಲಿದೆ.

ಸುನ್ಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು, ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 11:40. ನಮ್ಮ ಮುಂದಿನ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಹೊಂಬಿಸಿಲು ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಗೀತಾಪ್ರಿಯ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ರಾಗ ಜೋಡಣೆ ಮಾಡಿದ್ದಾರೆ.

ಬೆಸುಕೆಯ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಗೀತ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದರಲ್ಲಿದೆ.

ಸಿಂಹಜೋಡಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರೊಂದಿಗೆ. ಆರ್ ಎನ್ ಜಿ ಗೋಪಾಲ್ ವಿರಚಿತ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಆರ್ ಎನ್ ಜಯಗೋಪಾಲ್ ಅವರು ಒಂದೇ ರೂಪ ಎರಡು ಗುಣ ಚಿತ್ರಕ್ಕಿಂತ ಬರೆದಿರುವಂತಹ ಹಾಡು ಇದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ಸಲೀನ್ ಚೌಧರಿಯವರ ಸಂಗೀತ.

ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಡಿದ್ದಾರೆ. ದೊಡ್ಡರಂಗೇಗೌಡ ರಚನೆ, ಇದು ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ 2025-26 ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಬಿಡನಾಳದ ಆರ್ಕೆ ಪಾಟೀಲ್ ಕರ್ನಾಟಕ ಪಬ್ಲಿಕ್ ಶಾಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳ ಒಟ್ಟು 23 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸುವ ಆದೇಶ ಹೊರಡಿಸಿದೆ. ನೂತನ ಕಾಲೇಜುಗಳಿಗೆ ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಹಾಗೂ ವಾಣಿಜ್ಯ ವಿಭಾಗವನ್ನು ಮಂಜೂರು ಮಾಡಲಾಗಿದ್ದು, ಆಯಾ ಕಾಲೇಜುಗಳಿಗೆ ಪ್ರತ್ಯೇಕ ಸಂಕೇತ ಸಂಖ್ಯೆಗಳನ್ನು ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರವು ಹೆಚ್ಚಿನ ಆದ್ಯತೆ ನೀಡಬೇಕು. ಶಾಲೆಗಳ ಮೂಲಸೌಕರ್ಯ ವೃದ್ಧಿ, ಶಿಕ್ಷಕರ ನೇಮಕಾತಿ, ತರಬೇತಿ ಹಾಗೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಸಮಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಭವಿಷ್ಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತವಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಜವಾಬ್ದಾರಿ ಎಂದರು. ಉಚ್ಚ ನ್ಯಾಯಾಲಯದ ಆದೇಶದಂತೆ 2023 ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ

0: ಕ್ಷೇತ್ರದ ಅಂಚೆ ಮತಗಳ ಮತ ಮರು ಎಣಿಕೆ ಕಾರ್ಯವು ಇಂದು ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನ ಮತ ಎಣಿಕಾ ಕೇಂದ್ರದಲ್ಲಿ ಆರಂಭಗೊಂಡಿದೆ. ಹಾಲಿ ಶಾಸಕ ಟಿಡಿ ರಾಜೇಗೌಡ, ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಡಿಎನ್ ಜೀವರಾಜ್ ಸೇರಿದಂತೆ ಅಂದು ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ನಡೆಯುತ್ತಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇಂದು ರಾತ್ರಿಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ನಿನ್ನೆ ಭಗವಾನ್ ಬುದ್ಧ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಗದಗ್ ನಗರದಲ್ಲಿ ಬೌದ್ಧ ಸಂಸ್ಕೃತಿ ಹಾಗೂ ವಿಚಾರಧಾರೆಗಳನ್ನು ಪಸರಿಸುವ ನಿಟ್ಟಿನಲ್ಲಿ 10 ಕೋಟಿ ರೂಪಾಯಿಗಳ ಭವ್ಯ ಬುದ್ಧ ವಿಹಾರ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜಿತ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಗವಾನ್ ಬುದ್ಧನ ಶಾಂತಿ ಹಾಗೂ ಸಹಬಾಳ್ವೆಯ ಸಂದೇಶಗಳು ಇಂದು ಹೆಚ್ಚು ಪ್ರಸ್ತುತವಾಗಿವೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ 2570ನೇ ಬುದ್ಧ ಜಯಂತಿ ಕಾರ್ಯಕ್ರಮ ಜರುಗಿತು. ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದಲ್ಲಿ ಆಯೋಜಿತ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಬೋಧಿಸಸಿಗೆ ನೀರುಣಿಸುವ ಮೂಲಕ ಶಾಸಕ ಚನ್ನಾರೆಡ್ಡಿ ತುನ್ನೂರ್ ಉದ್ಘಾಟಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಅಸಂಘಟಿತ ವಲಯದ 7,000 ಕಾರ್ಮಿಕರನ್ನು ಗುರುತಿಸಿ ನೋಂದಾಯಿಸಲಾಗಿದೆ. ಸರ್ಕಾರದ ಹಲವು ಯೋಜನೆಗಳನ್ನು ಕಲ್ಪಿಸಲಾಗುತ್ತಿದೆ. ಬಿರು ಬೇಸಿಗೆ ಹಿನ್ನೆಲೆ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ಸೌಲಭ್ಯ ಒದಗಿಸುವಂತೆ ಮಾಲೀಕರಿಗೆ ನಿರ್ದೇಶಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೊಸಪೇಟೆಯ ಕಾರ್ಮಿಕ ನಿರೀಕ್ಷಕರಾದ ಜಿವಿ ಧೂಪದ್.
1: ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 42,500 ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಈ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ವಿದ್ಯಾರ್ಥಿ ವೇತನ, ತಾಯಿ ಮಗು ಸಹಾಯಧನ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ. ನಮ್ಮ ಈ ವಿಜಯನಗರ ಜಿಲ್ಲೆಗೆ 2 ಶ್ರಮಿಕ ಶಾಲೆಗಳು ಮಂಜೂರಾತಿಯಾಗಿವೆ. ಬೇಸಿಗೆಯ ದಿನದಲ್ಲಿ ತುಂಬಾ ಬಿಸಿಲು ಇರುವುದರಿಂದ ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ಉತ್ತಮವಾದಂತಹ ಕುಡಿಯುವ ನೀರನ್ನು ಮತ್ತು ಶೌಚಾಲಯವನ್ನು ಒದಗಿಸಬೇಕಂತ ಹೇಳಿ ಮಾಲೀಕರುಗಳಿಗೆ ಸೂಚನೆ ನೀಡಲಾಗಿದೆ. ಅದೇ ರೀತಿಯಲ್ಲಿ ಮಧ್ಯಾಹ್ನದ 12 ಗಂಟೆಯಿಂದ 4 ಗಂಟೆಗಳವರೆಗೆ ಕಾರ್ಮಿಕರು ಬಿಸಿಲಿಗೆ ಬಂದು ಬಿಸಿಲಿಗೆ ಒಡ್ಡಿಕೊಂಡು ಕೆಲಸ ಮಾಡಬಾರದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ.
0: ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ ಮಳೆಯಾಗಿದೆ. ಕೇಂದ್ರ ಸರ್ಕಾರವು ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳ ದರವನ್ನು ಮೇ 1 ಜಾರಿಗೆ ಬರುವಂತೆ ಏಕಾಏಕಿ 993 ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು ವ್ಯಾಪಾರಸ್ಥರು ಸೇರಿದಂತೆ ನಾಡಿನ ಪ್ರತಿಯೊಂದು ಮನೆಯ ಮೇಲೂ ದರ ಏರಿಕೆಯ ಪರಿಣಾಮ ಬೀರಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ತಾಲೂಕು ಮರೆವಾಡ ಗ್ರಾಮದಲ್ಲಿ ಆಗಿ ಹುಣ್ಣಿಮೆಯ ದಿನದಂದು ನಂದೀಶ್ವರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಜರುಗಿತು. ಭಕ್ತರ ಜಯಘೋಷದೊಂದಿಗೆ ವೈಭವದ ರಥೋತ್ಸವ ಸಂಪನ್ನಗೊಂಡಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ ಹಾಗೂ ಶಿರಸಿಯ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಲಿದ್ದೀರಿ.

0: ಆದರೆ ಬನ್ನಿ ಮೊದಲಿಗೆ ಕೇಳೋಣ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲ್ಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ.
1: ಸುಚೇತಾ ತಿರುಮಲ್ಲೇಶ್ವರ ಹೆಗಡೆಯವರೇ ನಮಸ್ಕಾರ.
2: ನಮಸ್ಕಾರ.
1: ಗೃಹಿಣಿಯಾಗಿ ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಬೇಕು. ವಿಶೇಷವಾಗಿ ಅಡುಗೆಯನ್ನ ಚೊಕ್ಕಟವಾಗಿ ಮಾಡುವುದು ಅಂದ್ರೆ ಹೇಗೆ, ಬೆಳಿಗ್ಗೆ ಒಂದು ಪ್ಲಾನಿಂಗ್ ಹೇಗೆ ಮಾಡ್ತೀರಿ ಅಡುಗೆಗೆ ಅಂತ?
2: ಬೆಳಿಗ್ಗೆ ಬೇಗ ಹೇಳ್ಬೇಕು, ಮೊದಲನೇದಾಗಿ ಬಾಗಿಲು ಸಾರಿಸಿ ರಂಗವಲ್ಲಿಕ್ಕಿ ನೀರು ತುಂಬಿ ನಾವು ಹೈನುಗಾರಿಕೆಯನ್ನು ಮಾಡ್ತೇವೆ. ಹಾಲನ್ನು ಕರೆದು ಮನೆಯವರಿಗೆಲ್ಲ ಉಪಹಾರದ ವ್ಯವಸ್ಥೆ ಮಾಡಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಆಮೇಲೆ ಅಡುಗೆಗೆ ಶುರು ಮಾಡೋದು ನಾವು.
1: ಈಗ ಸಾಂಪ್ರದಾಯಿಕವಾದಂತಹ ಒಂದು ಕೃಷಿ ಕುಟುಂಬದಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಮಾಡುವಂತಹ ಒಂದು ಕೆಲಸ ಇದು. ಇದನ್ನ ಸರಳ ಮಾಡುವುದು ಹೇಗೆ ಅಂತ ಹೇಳಿ, ದಿನಪೂರ್ತಿ ಮನೆಯ ಒಳಗಡೆ ಕೆಲಸ ಮಾಡ್ತಾ ಇರೋದ್ರ ಬದಲಿಗೆ ಸ್ವಲ್ಪ ಸುಲಭ ಮಾಡುವುದು ಹೇಗೆ?
2: ಏನಿಲ್ಲ, ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ ಯಾವ ಕೆಲಸ ಆದ್ರೂ ಫಾಸ್ಟ್ ಆಗಿ ಆಗ್ತದೆ. ಅದರಿಂದ ನಾವು ಸುಲಭ ಮಾಡ್ಕೊಳ್ಬಹುದು. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಆ ಮೂಲಕ ನಾವು ಕೆಲಸವನ್ನು ಸುಲಭವಾಗಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ, ಅಂದ್ರೆ ನನ್ನ ಅನುಭವವೂ ಕೂಡ. ಯಾಕೆಂದ್ರೆ ಮೊದಲು ನನಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಆಗ್ತಾ ಇರ್ತಿತ್ತು, ಹಾಗಾಗಿ ಅದೆಲ್ಲ ಸ್ವಲ್ಪ ಭಾರ ಅನಿಸ್ತಿತ್ತು. ಯಾವುದೇ ಕೆಲಸ ಆದ್ರೂ ಭಾರ ಭಾರ ಅನಿಸ್ತಿತ್ತು. ಕ್ರಮೇಣ ಕ್ರಮೇಣವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಬಂದಂತೆ ಕೆಲಸವೂ ಸುಲಭವಾಗ್ತಾ

0: ದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
1: ಇದು ಕೃಷಿಕನ ಬದುಕಿಗೂ ಮಾರಕ.
0: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
1: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ.
0: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಆರಿಸಲು ಪ್ರಯತ್ನಿಸಿ.
1: ಅಪಾರ ಸಾವು ನೋವು ತಪ್ಪಿಸಿ, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
0: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ.
2: ಕಾಡು ಬೆಳೆದರೆ ನಾಡು ಬೆಳೆದೀತು.
0: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ವಾರ್ತೆಗಳ ವಿವರ: ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ತೃಣಮೂಲ ಕಾಂಗ್ರೆಸ್ ಸಲ್ಲಿಸಿದ್ದ ತುರ್ತು ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಹಾಗೂ ಜಾಯ್ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ವಿಶೇಷ ಪೀಠ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದಿದೆ. ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಜಾಯ್ಮಲ್ಯ ಬಾಗ್ಚಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಎಣಿಕೆ ಮೇಜಿನ ಬಳಿ ಈಗಾಗಲೇ ಏಜೆಂಟ್ಗಳು ಮತ್ತು ವೀಕ್ಷಕರು ಇರುವುದರಿಂದ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯ ಬಗ್ಗೆ ಆತಂಕ ಏಕೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ನ್ಯಾಯಪೀಠ ಆಯೋಗದ ಸುತ್ತೋಲೆಯನ್ನು ಅಕ್ಷರಶಃ ಪಾಲಿಸಬೇಕು ಎಂದು ಆದೇಶಿಸಿತು. ಪಾರದರ್ಶಕತೆ ಕಾಪಾಡಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಕೋರಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಮನವಿಗೆ ಸ್ಪಂದಿಸಿದ ಆಯೋಗ ದೃಶ್ಯಾವಳಿಗಳನ್ನು 45 ದಿನಗಳವರೆಗೆ ಸಂಗ್ರಹಿಸಿಡಲಾಗುವುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7 ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ಜರುಗಲಿದೆ. ಮೊದಲೆರಡು ಗಂಟೆಗಳಲ್ಲಿ 15 ಮತಗಟ್ಟೆಗಳಾದ್ಯಂತ ಶೇಕಡ 16 ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2 ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ಈ ವೇಳೆ ಅಕ್ರಮಗಳು ನಡೆದಿರುವ ಕುರಿತು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ್ದಾರೆ. ಈ ಸಮಿತಿಗಳ ಅವಧಿ ಈ ತಿಂಗಳ 1 ಆರಂಭವಾಗಿದ್ದು ಮುಂದಿನ ವರ್ಷದ ಏಪ್ರಿಲ್ 30 ಇರಲಿದೆ. ಬಿಜೆಪಿ ಸಂಸದ ಡಾ ಸಂಜಯ್ ಜೈಸ್ವಾಲ್ ಅವರನ್ನು 30 ಸದಸ್ಯರಿರುವ ಅಂದಾಜು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ ಅವರನ್ನು ನೇಮಕ ಮಾಡಲಾಗಿದ್ದು ಈ ಸಮಿತಿಯಲ್ಲಿ ಲೋಕಸಭೆಯ 15 ಮತ್ತು ರಾಜ್ಯಸಭೆಯ 7 ಸದಸ್ಯರು ಇರಲಿದ್ದಾರೆ. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಫಗ್ಗನ್ ಸಿಂಗ್ ಕುಲಾಸ್ತೆ ಅವರನ್ನು ನೇಮಿಸಲಾಗಿದೆ. ಭಾರತ ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವ ಡಿಜಿಟಲೀಕರಣ ಪ್ರಕ್ರಿಯೆ ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ರಾಷ್ಟೀಯ ಸಮೀಕ್ಷೆ ದತ್ತಾಂಶ ಆಧಾರಿತ ತನ್ನ ವರದಿಯಲ್ಲಿ ಐಎಂಎಫ್ 2010-15 ಅವಧಿಯಲ್ಲಿ ವಿವಿಧ ರಾಜ್ಯಗಳು ಜಾರಿಗೆ ತಂದ ತೆರಿಗೆ

0: ಸಲ್ಲಿಕೆ, ಪರವಾನಗಿ ಮತ್ತು ತಪಾಸಣೆಯಂತಹ ಡಿಜಿಟಲ್ ಸುಧಾರಣೆಗಳು ಉದ್ಯಮಿಗಳ ಮೇಲಿನ ಹೊರೆ ತಗ್ಗಿಸಿವೆ ಎಂದು ವಿಶ್ಲೇಷಿಸಿವೆ. ಡಿಜಿಟಲ್ ವ್ಯವಸ್ಥೆಗಳಿಂದ ವ್ಯವಹಾರ ವೆಚ್ಚ ಮತ್ತು ವಿಳಂಬ ತಗ್ಗಿದ್ದು ಪಾರದರ್ಶಕತೆ ಹೆಚ್ಚಿದೆ. ಹೆಚ್ಚಿನ ಸುಧಾರಣೆಗಳನ್ನು ತಂದ ರಾಜ್ಯಗಳಲ್ಲಿ ಉದ್ಯಮಿಗಳ ನಡುವಿನ ಉತ್ಪಾದಕತೆಯ ಅಂತರ ತಗ್ಗಿದ್ದು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯವಾಗಿದೆ ಎಂದು ಐಎಂಎಫ್ ತಿಳಿಸಿದೆ. ಸುಮಾರು 11 ಕೋಟಿ ಕಾರ್ಮಿಕರಿಗೆ ಉದ್ಯೋಗ ನೀಡಿರುವ ಮತ್ತು ಉತ್ಪಾದನಾ ವಲಯದಲ್ಲಿ 35%ರಷ್ಟು ಪಾಲು ಹೊಂದಿರುವ ಸಣ್ಣ ಉದ್ಯಮಿಗಳ ಬೆಳವಣಿಗೆಗೆ ಈ ಡಿಜಿಟಲ್ ಆಡಳಿತ ಪೂರಕವಾಗಿದೆ ಎಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಇಂದು ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಎಂಬ ಸ್ವದೇಶಿ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯನ್ನು ದೇಶಾದ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಪರೀಕ್ಷಾರ್ಥ ಸಂದೇಶವನ್ನು ರವಾನಿಸಲಾಗಿದೆ. ಇಂದು ಅನೇಕ ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಫ್ಲಾಶ್ ಎಸ್ಎಂಎಸ್ ಸಂದೇಶಗಳು ಬಂದಿದ್ದು ಇದು ಕೇವಲ ಪರೀಕ್ಷಾರ್ಥ ಸಂದೇಶ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸುನಾಮಿ, ಭೂಕಂಪ, ಸಿಡಿಲು ಮತ್ತು ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಜನರಿಗೆ ಏಕಕಾಲದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ತಲುಪಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಉದ್ದೇಶವಾಗಿದೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026 ಆಯೋಜಿಸಿತ್ತು. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಪ್ರತಾಪ್ ರಾವ್ ಜಾಧವ್ ಉಪಸ್ಥಿತರಿದ್ದರು. ಒಮಾನ್ ಕೊಲ್ಲಿ ಮತ್ತು ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸುಮಾರು $4.8 billion ತೈಲ ಆಮದನ್ನು ಕಳೆದುಕೊಂಡಿದೆ ಎಂದು ಅಮೆರಿಕ ವರದಿಯನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಟೆಹರಾನ್ ಮೇಲೆ ನಿರಂತರ ಆರ್ಥಿಕ ಒತ್ತಡ ಹೇರುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮೆರಿಕ ರಕ್ಷಣಾ ಇಲಾಖೆಯ ವಕ್ತಾರ ಸೀನ್ ಪಾರ್ನೆಲ್ ತಿಳಿಸಿದ್ದಾರೆ. ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಪ್ರವಾಹ ಮುನ್ಸೂಚನೆ ಮಾದರಿಯ ಕುರಿತು ಚರ್ಚಿಸಲು ಭಾರತ ಮತ್ತು ನೇಪಾಳದ ಪ್ರತಿನಿಧಿಗಳ ಸಭೆ ಕಠ್ಮಂಡುವಿನಲ್ಲಿಂದು ನಡೆಯಲಿದೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಸಭೆಯಲ್ಲಿ ಭಾಗವಹಿಸಲಿದೆ. ಇದಕ್ಕೂ ಮುನ್ನ April 30 ಮತ್ತು ನಿನ್ನೆ ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಮತ್ತು ಗಂಡಕ್ ಯೋಜನೆಗಳ 11ನೇ ಭಾರತ ನೇಪಾಳ ಜಂಟಿ ಸಮಿತಿ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಜಲ ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ರಾಷ್ಟ್ರಗಳು ಸಹಮತ ವ್ಯಕ್ತಪಡಿಸಿವೆ. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು June 15 ವಾಣಿಜ್ಯ ವಿಮಾನಯಾನ ಕಾರ್ಯಾಚರಣೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ಘಾಟನೆ ಮತ್ತು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಅಗತ್ಯ ಅನುಮೋದನೆ ದೊರೆತ ನಂತರ ಈ ಸೇವೆಗಳು ಆರಂಭವಾಗುತ್ತಿವೆ. ಇಂಡಿಗೋ ಸಂಸ್ಥೆಯು ಇಲ್ಲಿಂದ ಮೊದಲ ವಿಮಾನಯಾನ ನಡೆಸಲಿದ್ದು ನಂತರ ಅಕಾಸಾ ಏರ್ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಗಳು ತಮ್ಮ ಸೇವೆಗಳನ್ನು ಒದಗಿಸಲಿವೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೇ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಚೀನಾದಲ್ಲಿಂದು ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯಾಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನ ಆರಂಭ

0: ಬಿಸಲಿದೆ. 2005 ನಂತರ ಅಂದರೆ 21 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಈ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಭಾರತೀಯ ಕಾಲಮಾನ ಸಂಜೆ 5 ಗಂಟೆಗೆ ಈ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ, ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರಗೀತೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ದಿ ಡಾರ್ಕ್ ವೆಬ್ ಈ ಚಿತ್ರದ ಒಂದು ಹಾಡು ಇದೀಗ ವಿಶಾಖ್ ನಾಗಮಂಗಲ ಹಾಗೂ ಸಾಕ್ಷಿ ಭಗವತ್ ಅವರ ಸ್ವರದಲ್ಲಿ

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಸಮಯ ಇದೀಗ 1:30. ಇದೀಗ ಒಂದು ಜಾಹೀರಾತು, ನಂತರ ನಮ್ಮ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ 4ನೆಯ ಸಂಧಿಯ ಪದ್ಯಗಳ ವಾಚನ ಶ್ರೀ ಎಚ್ ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಎಚ್ ಎಸ್ ಗೋಪಾಲ್ ಅವರಿಂದ.
4: ತರಿ ತರಿದು ಕತ್ತರಿಸಿ ಚುಚ್ಚಿ ನಟ್ಟು ಚಳಿಸಿ ಕೊರೆದರೆದು ಕಡಿದಿರಿದು ಬಗಿದುಗಿದು ಗಬ್ಬ

ವೃಷಕೇತುವಿನ ಬಾಣಗಳು ಶತ್ರು ಸೈನ್ಯವನ್ನ ತುಂಡರಿಸಿತು, ಸಾಯಿಸಿತು, ಅವರೆಲ್ಲರಿಗೂ ಮರಣವನ್ನ ಉಂಟು ಮಾಡಿತು ಎಂಬುದನ್ನ ಎಷ್ಟು ಶಬ್ದಗಳಿಂದ ಆ ಲಕ್ಷ್ಮೀಶ ಹೇಳುತ್ತಾನೆ. ಆತನ ಬಾಣಗಳು ಶತ್ರು ಸೈನ್ಯವನ್ನ ತರಿದು ಕತ್ತರಿಸಿ ಕಡಿದು ಸೀಳಿ ಕೆತ್ತಿ ತುಂಡು ತುಂಡು ಮಾಡ್ತಾ ನಾನಾ ರೀತಿಯಲ್ಲಿ ಹಿಂಸಿಸಿತು, ಘಾತಿಸಿತು. ಇಷ್ಟಾದರೂ ಏನ್ ಹೇಳೋ ಆಶ್ಚರ್ಯ.

0: ಪ್ರಸರಮೆನೆ ವೃಷಧ್ವಜ ನಿರಿರೋಳು.
1: ಏನ್ ಹೇಳೋ ಆಶ್ಚರ್ಯವನ್ನ ಜನಮೇಜಯ, ಆ ತಲೆಗಳು ಬಿದ್ದರೆ ಮುಂಡಗಳು ಕಾತಾಡಿಸಿದವು, ಕತ್ತರಿಸಿದ ತೋಳುಗಳು ಕಾಲುಗಳು ಮುನ್ನಡೆದವು. ಅಬ್ಬ, ಯೌವನಾಶ್ವನ ಸೈನ್ಯದ ಪರಾಕ್ರಮ ಎಂತ ಹೌದು. ಆದ್ರೆ ಏನ್ ಮಾಡೋದು, ದೀಪದೆಡೆಗೆ ನುಗ್ಗುವ ಪತಂಗದಂತೆ ವೃಷಕೇತುವೆ ನಡೆಗೆ ಸೈನಿಕರು ಹೋಗಿ ಸತ್ ಸತ್ ಬೀಳ್ತಾ ಇದ್ರು. ಆ ರಣರಂಗ, ಆ ಮಹಾಯುದ್ಧ ಭೂಮಿ ಅದು ಹೇಗಿತ್ತು ಕೇಳು.

0: ಕಡಿದು ಬಿದ್ದ ಕೈಕಾಲುಗಳು, ಉದ್ದಕ್ಕೆ ಬಿದ್ದ ದೇಹದ ಸೀಳುಗಳು, ಹೋಳುಗಳು, ಕತ್ತಿಯಿಂದ ಕತ್ತರಿಸಿದ ತಲೆಯ ತುಂಡುಗಳು, ಇವುಗಳಿಂದ ಭಯಂಕರವಾಗಿ ಆ ರಣರಂಗ ಕಾಣಿಸಿತು. ಈ ಶತ್ರು ಮಾರಣ ಹೋಮದ ಮಧ್ಯೆ ಆ ವೃಷಕೇತು ಹೇಗೆ ಕಾಣಿಸುತ್ತಿದ್ದ ಎಂದರೆ ಕಾಲಭೈರವನಂತೆ, ಯಮನಂತೆ ಕಾಣಿಸುತ್ತಿದ್ದ ವೃಷಕೇತು. ಅವನನ್ನ ಕಂಡು ಬಿಟ್ಟು ಯಜವನನ್ನ ಕಂಡೆವೋ, ಯಮನನ್ನ ಕಂಡೆವೋ, ಕಾಲನನ್ನ ಕಂಡೆವೋ ಎಂದು ಅಳಿದುಳಿದ ಆ ಯೌವನಾಶ್ವನ ಸೈನಿಕರು ದಿಕ್ಕಾಪಾಲಾಗಿ ಓಡಿದರು.
1: ಮೈ

ಮೂರ್ಛಿತನಾದ ದೊರೆಯನ್ನ ಬಿಟ್ಟು ಶಿವಶಿವಾ ಎಂದು ಸಮಸ್ತ ಸೈನ್ಯವು ಕಾಲಿಗೆ ಬುದ್ಧಿ ಹೇಳಿತು. ಯೌವನಾಶ್ವನಿಗೆ ಮೂರ್ಛೆಯಿಂದ ಎಚ್ಚರ ಬರಲಿಲ್ಲ. ಆಗ ವೃಷಕೇತು, ಶಿವಶಿವ, ಅಯ್ಯೋ, ದ್ವೇಷದಿಂದ ಯುದ್ಧದಲ್ಲಿ ತಪ್ಪಾಯಿತೆ ಎನ್ನುತ್ತಾ ಯೌವನಾಶ್ವನ ರಥದ ಸಮೀಪಕ್ಕೆ ಹೋಗಿ ಮೂಗಿನಲ್ಲಿ ಉಸಿರಾಡುತ್ತಿದ್ದಾನೆಯೇ, ಜೀವದಿಂದಿರುವನೇ ಎಂದು ಪರೀಕ್ಷಿಸಿದ. ಅಪಾರ ಅನುಕಂಪದಿಂದ ರಾಜನಿಗೆ ಶೈತ್ಯೋಪಚಾರ ಮಾಡಿ ವೃಷಕೇತು ಹೇಳಿದ,

ಯೌವನಾಶ್ವನಿಗೆ ಶೈತ್ಯೋಪಚಾರವನ್ನ ಮಾಡಿಬಿಟ್ಟು ವೃಷಕೇತು ಹೇಳುತ್ತಾನೆ, ನಾನು ಸತ್ಯವಂತನಾಗಿದ್ದರೆ, ಧೀರನಾಗಿದ್ದರೆ, ಸೂರ್ಯನ ಮೊಮ್ಮಗನಾಗಿದ್ದರೆ, ತಂದೆ ದಾನಶೂರ ಕರ್ಣನ ಔರಸ ಪುತ್ರನಾಗಿದ್ದರೆ ಈ ರಾಜ ಯೌವನಾಶ್ವ ಜೀವಿಸಲಿ ಎಂದು ಪ್ರತಿಜ್ಞೆ ಮಾಡಿದ ವೃಷಕೇತು. ಹೀಗೆ ನುಡಿದು ಶುಶ್ರೂಷೆ ಮಾಡುತ್ತಿರಲು ಯೌವನಾಶ್ವ ಮೈ ಮುರಿದು ಎದ್ದ. ಆಗ ಏನು ಮಾಡಿದ ವೃಷಕೇತು?

ವೃತಕೇತು ಪ್ರತಿಜ್ಞೆ ಮಾಡಿ ಶುಶ್ರೂಷೆ ಮಾಡೋಣ. ಯೌವನಾಶ್ವ ಮೈ ಮುರಿದು ಎದ್ದ. ಯೌವನಾಶ್ವ ಕಣ್ಣು ತೆರೆಯುವುದರೊಳಗಾಗಿ ವೃಷಕೇತು ತನ್ನ ರಥದ ಬಳಿಗೆ ಹೋಗಿ ಕೂತ. ಧನುಷ್ಟೆಂಕಾರ ಮಾಡಿ ಬಾಣ ಬಿಡುವಂತೆ ನಟಿಸಿ ತನ್ನ ಗಾಂಭೀರ್ಯವನ್ನ ತೋರಿದ ವೃಷಕೇತು. ಎದ್ದು ಕಣ್ ತೆರೆದ ಯೌವನಾಶ್ವ ನೋಡುತ್ತಾನೆ.

0: ಎದ್ದು ಕಣ್ತರದ ಯಮುನಾಶ್ವ ತನ್ನವರೊಬ್ಬರೂ ಇಲ್ಲದಿರುವುದನ್ನ ನೋಡಿದ. ಹಾಗೆಯೇ ಬಾಣ ಬಿಡದೆ ಬರೀ ಬಿಡುವಂತೆ ನಟಿಸುತ್ತಿರುವ ವೃಷಕೇತುವನ್ನೂ ಕಂಡ. ಕೂಡಲೇ ಯೌವನಾಶ್ವನಿಗೆ ವಿರಕ್ತಿ ಉಂಟಾಯಿತು. ಇವನ ಕರುಣೆಯಿಂದ ಬದುಕಿದ ನನಗೆ ಈತನೊಡನೆ ಪಂಥ ಪಾಡೂ ಸಲ್ಲುವುದಿಲ್ಲ, ನನಗೇಕೆ ಈತನೊಂದಿಗೆ ಯುದ್ಧ ಎಂದುಕೊಂಡು ವೃಷಕೇತುವನ್ನ ಕುರಿತು ನುಡಿದ ಯೌವನಾಶ್ವ. ಎಲೆ ಮಹಾನುಭಾವ,
1: ಈ ಲೋಕದೊಳ್ ತನಗೆ ಸಮರ

0: ಅಪ್ಪ ಮಗು ಯಾರಪ್ಪ ನೀನು? ಈ ಲೋಕದಲ್ಲಿ ನನ್ನ ಸಮಾನ ವೀರರು ಯಾರೂ ಇಲ್ಲ ಎಂದು ಭಾವಿಸಿದ್ದೆ. ನೀನು ನನ್ನನ್ನು ಗೆದ್ದು ಅತಿಬಲ ಎನಿಸಿಕೊಂಡೆ. ಮಗು, ನೀನು ಯಾರ ಮಗ? ನಿನ್ನ ಹೆಸರೇನು? ಭೂಮಿಯಲ್ಲೇ ಅತ್ಯಮೂಲ್ಯವಾಗಿರ್ತಕ್ಕಂತಹ ನನ್ನ ಕುದುರೆ ನಿನಗೇಕೆ? ನಿನ್ನ ಪರಾಕ್ರಮಕ್ಕೆ ಶೀಲಕ್ಕೆ ನಾನು ಮಾರು ಹೋಗಿದ್ದೇನೆ. ನಿನ್ನೊಡನೆ ಯುದ್ಧ ಬೇಡಪ್ಪ, ಯುದ್ಧ ಒಲ್ಲೆ ಹೇಳು ಎಂದು ಯೌವನಾಶ್ವ ಕೇಳಲು, ಆಗ ವೃಷಕೇತು ಹೇಳುತ್ತಾನೆ, ಹಾಗಿದ್ದರೆ ಕೇಳು ಯೌವನಾಶ್ವ.
1: ಆದೊಡೆ ಈ ಜಗಕ್ಕೆ ಲೋಚನ ನೆನಿಸಿ ನಬದೊಳ್ ಯಸೆವ.

ಆಗಿರುವ ಸೂರ್ಯನ ಮಗ ದಾನಶೂರ ಕರ್ಣನ ಹೆಸರು ಕೇಳಿದ್ದೀಯಾ? ಹೂ ಎಂದ ಯೌವನಾಶ್ವ. ಆ ಕರ್ಣನ ಮಗನೇ ನಾನು. ನನ್ನ ಹೆಸರು ವೃಷಕೇತು. ಲೀಲಾ ಮಾನುಷ ವಿಗ್ರಹನು ಯಾದವ ಅರಸನೂ ಆದ ಶ್ರೀಕೃಷ್ಣ ಧರ್ಮರಾಜನಿಂದ ಅಶ್ವಮೇಧ ಯಾಗ ಮಾಡಿಸಲು ಈ ಕುದುರೆಯನ್ನ ತರಲು ಭೀಮನನ್ನ ಕಳಿಸಿದ. ಭೀಮನೊಂದಿಗೆ ನಾನೂ ಬಂದೆ ಎಂದು ವೃಷಕೇತು ನುಡಿದ. ಅದನ್ನು ಕೇಳಿ ಯೌವನಾಶ್ವ, ಅಲ್ವೋ, ಯಾಕೋ ಮೊದಲೇ ಹೇಳಲಿಲ್ಲ ವೃಷಕೇತು.

ಕುಮಾರ ವೃಷಕೇತು, ನೀನು ನನಗಿದನ್ನು ಮೊದಲೇ ಏಕೆ ತಿಳಿಸಿರಲಿಲ್ಲ? ಯುಧಿಷ್ಠಿರನನ್ನ ಧರ್ಮದ ಸಾಕ್ಷಾತ್ ರೂಪವೆಂದು ಹೇಳುತ್ತಾರೆ. ಶ್ರೀಕೃಷ್ಣ ನಮ್ಮ ಆರಾಧ್ಯ ದೈವ, ಧರ್ಮರಾಜನಿಂದ ಅಶ್ವಮೇಧವನ್ನ ಮಾಡಿಸುವನೆ. ಸಾಕ್ಷಾತ್ ಲಕ್ಷ್ಮೀರಮಣನಾದ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸಲು ಈ ಕುದುರೆಯೊಂದನ್ನೇ ಒಯ್ಯಬಹುದೇ? ಇಲ್ಲ, ನನ್ನ ಸರ್ವಸ್ವವನ್ನು ಶ್ರೀಹರಿಯ ಪಾದಗಳಿಗೆ ಸಮರ್ಪಿಸುತ್ತೇನೆ ವೃಷಕೇತು. ಮತ್ತು ಕೂಡ ವೃಷಕೇತು, ಭೀಮನಲ್ಲಿ ತೋರಿಸು ಎಂದು ಯೌವನಾಶ್ವ ಹೇಳೋಣ. ಆಗ ವೃಷಕೇತು

ಮಹಾರಾಜ, ಶ್ರೀಕೃಷ್ಣನ ಪಾದಗಳಿಗೆ ಸರ್ವವನ್ನೂ ಒಪ್ಪಿಸುವ ಮನಸ್ಸು ಯಾರಿಗಿದೆಯೋ ನಮಗೂ ಅವರಿಗೂ ಭೇದ ಇಲ್ಲ, ಅವರು ನಮ್ಮವರೇ ಆಗುತ್ತಾರೆ. ಶ್ರೀಕೃಷ್ಣನು ಕೂಡ ಅವರ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಈಗ ನೀನು ಭೀಮಸೇನನ್ನ ಕಾಣುವುದು ಯುಕ್ತವಾಗಿದೆ ಎನ್ನಲು, ಆಗ ಯೌವನಾಶ್ವನು ತನ್ನ ರಥದಲ್ಲಿಯೇ ವೃಷಕೇತುವನ್ನ ಕೂರಿಸಿಕೊಂಡು ಹೊರಟ. ಇವರು ಬರುತ್ತಿರುವುದನ್ನ ನೋಡಿ ದೇವತೆಗಳು

0: அவள் அரல சரியம் கரெதரோ.
1: ಯೌವನಾಶ್ವನಿಗೆ ಭೀಮನನ್ನು ತೋರಿಸುವನೆಂದು ವೃಷಕೇತುವು ಸಂತೋಷದಿಂದ ಅವನ ರಥವನ್ನೇರಿ ಬರುತ್ತಿರಲು ದೇವತೆಗಳು ವೃಷಕೇತುವನ್ನು ನೋಡಿ ಇವನ ಸರಿಸಮಾನರು ಯಾರಿದ್ದಾರೆ ಎಂದು ಹೊಗಳಿ ವೃಷಕೇತುವಿನ ಮೇಲೆ ಹೂಮಳೆ ಕರೆದರು ದೇವತೆಗಳು. ಇತ್ತ ಭೀಮ ಸುವೇಗರ ಯುದ್ಧದ ಕಥೆ ಕೇಳೋ ಜನಮೇಜಯ.

0: ಇತ್ತ ಸುವೇಗನ ಸೈನ್ಯ ನಾಲ್ಕು ದಿಕ್ಕಿನಿಂದ ಮುತ್ತಲು ಚೌಪಟ ಮಲ್ಲ ಭೀಮ ತನ್ನ ಗದೆಯಿಂದ ಅಷ್ಟೂ ಸೈನ್ಯವನ್ನ ಹೊಡೆದು ಕೆಡವಿದ. ಆಗ ಸುವೇಗನು ಭೀಮನ ಆರ್ಭಟವನ್ನ ನಿಲ್ಲಿಸಿ ಅವನೊಡನೆ ಸರಿಸಮನಾಗಿ ಹೋರಾಡುತ್ತಿರಲು ಯೌವನಾಶ್ವ ವೃಷಕೇತು ಒಂದೇ ರಥದಲ್ಲಿ ಬರುತ್ತಿರುವುದನ್ನ ಕಂಡು ಸುವೇಗ ಭೀಮಸೇನರಿಬ್ಬರೂ ಕೂಡ ಬೆರಗಾದರು. ಅವರಿಬ್ಬರು ಯುದ್ಧವನ್ನ ಬಿಟ್ಟು ಬೆಕ್ಕಸ ಬೆರಗಾಗಿ ಅವರನ್ನೇ ನೋಡ ಹತ್ತಿದರು.
1: ಪವಮಾನ ನಂದನ ಸುವೇಗ ಅನ್ಯೋನ್ಯ

ವೃಷಕೇತು ಯೌವನಾಶ್ವ ಇಬ್ಬರು ಒಂದೇ ರಥದಲ್ಲಿ ಬರುತ್ತಿರುವುದನ್ನು ಕಂಡು ಭೀಮ ಸುವೇಗರು ಯುದ್ಧ ಬಿಟ್ಟು ಆಶ್ಚರ್ಯಚಕಿತರಾಗಿ ಅವರನ್ನೇ ನೋಡುತ್ತಾ ನಿಂತರು. ವೃಷಕೇತುವು ಆ ಯೌವನಾಶ್ವನನ್ನ ಕುರಿತು, ನೋಡು ಆತನೇ ಭೀಮಸೇನ ಎಂದು ಭೀಮನನ್ನು ತೋರಿಸಲು ಯೌವನಾಶ್ವನು ರಥದಿಂದ ಇಳಿದು ನಡೆದುಕೊಂಡು ಬಂದು ತನ್ನ ಮಗ ಸುವೇಗನಿಗೆ ಹೇಳಿದ, ಮಗನೇ

ಮಗು ಸುವೇಗ, ಇವರು ಈ ದಿವ್ಯಾಶುವನ್ನ ಹಿಡಿದರು ಎಂಬ ದುಃಖವನ್ನ ಬಿಟ್ಟು ಬಿಡು. ಶ್ರೀಕೃಷ್ಣನು ಧರ್ಮರಾಜನ ಅಶ್ವಮೇಧ ಯಾಗಕ್ಕೆ ಈ ಕುದುರೆಯನ್ನ ತರಲು ಭೀಮಸೇನನನ್ನ ಕಳಿಸಿದ್ದಾನೆ. ಅದಕ್ಕಾಗಿ ಬಂದ ಇವರಿಗೆ ನಮ್ಮ ಸರ್ವಸ್ವವನ್ನೂ ಸಮರ್ಪಿಸೋಣವ, ಇನ್ನು ಯುದ್ಧದ ಪ್ರಸಕ್ತಿ ಬೇಡ ಎನ್ನಲು ಸುವೇಗನು ಬೆಲ್ಲು ಬಾಣಗಳನ್ನು ಕೆಳಗಿಟ್ಟು ತಂದೆ ಯೌವನಾಶ್ವನ ಬಳಿಗೆ ಬಂದ. ಆಮೇಲೆ ತಂದೆ ಮಕ್ಕಳು ಇಬ್ಬರೂ ಕೂಡ

0: ತಂದೆ ಯೌವನಾಶ್ವ, ಮಗ ಸುವೇಗ ಇಬ್ಬರೂ ವೃಷಕೇತುವಿನ ಜೊತೆಗೆ ಬಂದು ಭೀಮನ ಕಾಲಿಗೆ ನಮಸ್ಕರಿಸಲು, ಭೀಮಸೇನ ಇವರಾರು ಎಂದು ವೃಷಕೇತುವನ್ನ ಪ್ರಶ್ನಿಸಲು ವೃಷಕೇತು ಹೇಳುತ್ತಾನೆ, ಈ ರಾಜ್ಯದ ದೊರೆ ಯೌವನಾಶ್ವ ಇವನು, ಹಾಗೆಯೇ ತಂದೆಯನ್ನು ನೆರಳಿನಂತೆ ಅನುಸರಿಸುವ ಆತನ ಮಗ ಸುವೇಗ ಈತ ಎಂದು ಹೇಳಿ ತಾನೂ ಭೀಮನ ಕಾಲಿಗೆರಗಿದ ವೃಷಕೇತು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ನಾಲ್ಕನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಹಾಗೂ ಯುದ್ಧದ ಸನ್ನಿವೇಶಗಳಿಂದಾಗಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆಯೇ ಹೊರತು ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಕಂಪನಿಗಳೇ ನಿರ್ಧರಿಸುತ್ತವೆ. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗಲೇ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಉದಾರೀಕರಣಗೊಳಿಸಲಾಗಿತ್ತು. ಹಾಗಾಗಿ ಮಾರುಕಟ್ಟೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದರಗಳು ನಿಗದಿಯಾಗುತ್ತವೆ ಎಂದರು. ಭಾರತವು ತನ್ನ ಅಗತ್ಯದ ಶೇಕಡ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದಾಗಿ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆಯು ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಜಾಗತಿಕವಾಗಿ ಬೆಲೆ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಇಂಧನ ಭದ್ರತೆಯನ್ನು ಕಾಪಾಡಲು ಮತ್ತು ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರವು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಅವರು ಪುನರುಚ್ಚರಿಸಿದರು.
1: ಈ ಸಮಸ್ಯೆಗಳ ಮಧ್ಯನೇ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸ್ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ. ಸರ್ಕಾರ ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೆವು.
0: ಕೊಡಗಿನಲ್ಲಿ ಕ್ರೀಡಾ ಬೆಳವಣಿಗೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜಿಸಿರುವ 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದ ವೇಳೆ ಮಾತನಾಡಿದ ಅವರು, ಕೊಡಗಿನಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕೊಡುಗೆ ಅಪಾರವಾಗಿದೆ. ಕೊಡಗು ಜಿಲ್ಲೆಯ ಬಾಡಗ ಗ್ರಾಮದಲ್ಲಿ 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಸೂಕ್ತ ಅನುದಾನ ನೀಡುವಂತೆ ಕೋರಿದರು. ಸಂಸದ ಯದುವೀರ್ ಒಡೆಯರ್, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಏರಿಕೆಗೆ ವೃಕ್ಷ ಸಂವರ್ಧನೆ ಸಂರಕ್ಷಣೆಯೇ ಮಾರ್ಗವಾಗಿದ್ದು, ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಜಿಲ್ಲೆಯ 7 ವಲಯಗಳಲ್ಲಿರುವ ನರ್ಸರಿಗಳಲ್ಲಿ ತೇಗ, ಶ್ರೀಗಂಧ, ಹೊನ್ನೆ ಮತ್ತಿತರ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಿಸಬೇಕು ಎಂದರು. ಜಿಲ್ಲೆಯ ಹಲವೆಡೆ ಚಿರತೆಗಳ ಸಮಸ್ಯೆ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಕಾಡಂಚಿನ ಗ್ರಾಮದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡು ಕಾಡ್ಗಿಚ್ಚು, ಕಳ್ಳಬೇಟೆ ಮತ್ತಿತರ ಅಪರಾಧ ತಡೆಗಟ್ಟಬೇಕು ಎಂದು ಸೂಚಿಸಿದರು. ಕಾಡಂಚಿನಲ್ಲಿರುವ ಪಟ್ಟಾ ಜಮೀನು, ಸರ್ಕಾರಿ ಜಾಗದಲ್ಲಿ ಬೆಳೆದಿರುವ ಶ್ರೀಗಂಧ, ರಕ್ತಚಂದನ, ಬೀಟೆ ಮತ್ತು ತೇಗದ ಮರಗಳ ಜಿಯೋಟ್ಯಾಗ್ ಮಾಡುವ ಮೂಲಕ ಯಾವುದೇ ಬೆಲೆ ಬಾಳುವ ವೃಕ್ಷ ಕಳುವಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಈ ತಿಂಗಳಲ್ಲೇ ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ಹಾಗೂ

0: ಸೌರಬೇಲಿ ನಿರ್ಮಾಣ ಕುರಿತಂತೆ ಸಭೆ ನಡೆಸುವುದಾಗಿಯೂ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸ್ಥಳ ಪರಿಶೀಲಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಶೀಘ್ರವೇ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳನ್ನು ಒಳಗೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದು ಇದೀಗ ಬೇಡಿಕೆ ಈಡೇರುವ ಹಂತಕ್ಕೆ ತಲುಪಿದೆ ಎಂದರು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಎಸ್ಎನ್ಎಲ್ ಸುಧಾರಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಾಳಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಅವರು, ಟವರ್ಗಳಲ್ಲಿ ಬಳಸಲ್ಪಡುವ ಎಲ್ಲ ತಂತ್ರಜ್ಞಾನಗಳನ್ನು ದೇಶೀಯವಾಗಿಯೇ ಸಿದ್ಧಪಡಿಸಲಾಗಿದೆ ಎಂದರು. ಬಿಎಸ್ಎನ್ಎಲ್ ನೆಟ್ವರ್ಕ್ ಖಾಸಗಿ ಕಂಪನಿಗಳೊಂದಿಗೆ ಗುಣಮಟ್ಟದ ಸೇವೆಯಲ್ಲಿ ಉತ್ತಮ ಪೈಪೋಟಿ ನೀಡಲಾರಂಭಿಸಿದ್ದು ಕಡಿಮೆ ಕೈಗೆಟುಕುವ ದರದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ದೇಶದಲ್ಲಿ ಈಗ ಗ್ರಾಹಕರ ಸಂಖ್ಯೆ ವೃದ್ಧಿಸಲಾರಂಭಿಸಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲೂ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಿಗೆ ನೋಂದಣಿ ಮುಂತಾದವುಗಳಿಗಾಗಿ ಬೇಕಾಗಿರುವ ಸ್ಥಿರವಾದ 4G ಸಂಪರ್ಕ ಸೌಲಭ್ಯಗಳನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿನ ಹಳೆಯ 250 ಟವರ್ಗಳಲ್ಲಿ 163 ಟವರ್ಗಳನ್ನು 4G ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ 199 ಟವರ್ಗಳೆಲ್ಲವೂ 4G ವೇಗದಲ್ಲಿ ಸೇವೆ ನೀಡುತ್ತಿವೆ. ಜಿಲ್ಲೆಯ ಜನರ ಬೇಡಿಕೆಯಂತೆ ಹೊಸದಾಗಿ 75 ಟವರ್ಗಳ ಸ್ಥಾಪನೆಗೆ ಕೇಂದ್ರ ಸಚಿವರು ಮಂಜೂರಾತಿ ನೀಡಿದ್ದು, ಈ ಟವರ್ಗಳ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಎಂದರು. ಜಿಲ್ಲೆಯಲ್ಲಿ ಎದುರಾಗುತ್ತಿರುವ ಬ್ಯಾಟರಿ ಬ್ಯಾಕಪ್ ಸಮಸ್ಯೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಉತ್ತಮ ಈರುಳ್ಳಿ ಇಳುವರಿಗೆ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ತಜ್ಞ ಡಾ ಈಶ್ವರಪ್ಪ ಮಾತನಾಡಿ, ಈರುಳ್ಳಿ ಬೆಳೆಯಲ್ಲಿ ಪರಕೀಯ ಪರಾಗಸ್ಪರ್ಶವು ಅವಶ್ಯಕತೆ ಇರುವುದರಿಂದ ಜೇನುನೊಣಗಳು ಹೂಗಳಿಂದ ಹೂಗಳಿಗೆ ಪರಾಗವನ್ನು ಸಾಗಿಸಿ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ನಡೆಸಿದಾಗ ಪ್ರತಿ ಹೂಗುಚ್ಛದಿಂದ ಹೆಚ್ಚಿನ ಬೀಜ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮೊಸರು ಮಾರಾಟದಲ್ಲಿ 3.42% ಮತ್ತು UHT ಹಾಲಿನ ಮಾರಾಟವು 4.72% ಹೆಚ್ಚಳವಾಗಿದೆ ಎಂದು ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ 9,67,934 ಲೀಟರ್ನಿಂದ 11,29,771 ಲೀಟರ್ಗೆ ಏರಿಕೆಯಾಗಿದ್ದು 16.72% ಹೆಚ್ಚಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಜಿಲ್ಲಾ ಮಟ್ಟದ KKRTC ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಜಿ ಜನಾರ್ದನ ರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಒಟ್ಟು 17.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ಗಂಗಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು. ಈ ನಿಲ್ದಾಣದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅತ್ಯುತ್ತಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ವಿವಿಧೆಡೆಗಳಲ್ಲಿ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದ್ದು ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ.

0: ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹುಡುಗ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾನೆ, ಕಲ್ಪನೆಗೆ ರೂಪ ಕೊಡ್ತಾನೆ, ಮತ್ತೆ ಕಲಿಕೆಯ ಪ್ರತಿ ಅವಕಾಶವನ್ನ ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಳ್ತಾನೆ. ಈ ಪ್ರತಿಭೆಯ ಹೆಸರು ಅದ್ವೈತ್ ಕಶ್ಯಪ್. ಸ್ಕೂಲ್ ಸ್ಟೂಡೆಂಟ್ ಆಗಿದ್ರು ಅವನ ಆಸಕ್ತಿ ಕೇವಲ ಸಬ್ಜೆಕ್ಟ್ಗೆ ಮಾತ್ರ ಸೀಮಿತ ಆಗಿಲ್ಲ. ಕಾರುಗಳು, ಆಟೋಮೋಟಿವ್ ಡಿಸೈನ್, ಫಾರ್ಮುಲಾ 1 ಟೆಕ್ನಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಆಧಾರಿತ ಪ್ರಾಜೆಕ್ಟ್ಗಳು ಇವೆಲ್ಲವೂ ಇವನ ಕಲಿಕೆಯ ಭಾಗ. ಇವನು ಒಂದ್ ಕಡೆ ಫ್ಲೂಯಿಡ್ ಅಬ್ಸ್ಟ್ರಾಕ್ಟ್ ಆರ್ಟ್ ಮೂಲಕ ತಮ್ಮ ಕಲಾತ್ಮಕತೆಯನ್ನ ವ್ಯಕ್ತಪಡಿಸ್ತಾನೆ, ಮತ್ತೊಂದೆಡೆ ದ ಕಲರ್ ಪ್ಯಾಲೆಟ್ ಅಂತ ತನ್ನದೇ ಆದ ಕಲಾ ಉದ್ಯಮದ ಮೂಲಕ ಸೃಜನಶೀಲತೆಗೆ ಸ್ಪರ್ಶವನ್ನು ನೀಡ್ತಾನೆ. ಶಾಲಾ ಮಟ್ಟದಲ್ಲೇ ಮಾಡೆಲ್ ಯುನೈಟೆಡ್ ನೇಷನ್ಸ್, ಲೀಡರ್ಶಿಪ್, ಪಬ್ಲಿಕ್ ಸ್ಪೀಕಿಂಗ್, ಇಂಟರ್ನ್ಶಿಪ್ ಅನುಭವ ಎಲ್ಲವನ್ನು ಸಮತೋಲನದಿಂದ ನಿಭಾಯಿಸುವ ಇವನ ಪ್ರಯಾಣ ನಮ್ಮ ಎಲ್ಲ ಮಕ್ಕಳಿಗೆ ಪ್ರೇರಣಾದಾಯಕ. ಕಲೆಯೂ ವಿಜ್ಞಾನವೂ ವಿಭಿನ್ನ ಅಲ್ಲ, ಅವು ಪರಸ್ಪರ ಪೂರಕ ಅಂತ ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಸಾಬೀತು ಮಾಡ್ತಾ ಇರೋ ನಮ್ಮ ಪುಟ್ಟ ಪ್ರತಿಭೆ ಅದ್ವೈತ್ ಕಶ್ಯಪ್. ಅಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಅದ್ವೈತ್ ನಿಮಗೆ ಆತ್ಮೀಯ ಸ್ವಾಗತ. ವೆಲ್ಕಮ್.
3: ಥ್ಯಾಂಕ್ ಯು. ನಮಸ್ಕಾರ.
2: ನಮಸ್ತೆ. ಸೊ ಅದ್ವೈತ್, ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ?
3: ತುಂಬಾ ಥಿಂಗ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ತುಂಬಾ ನಾನು ಏನೇನ್ ಇಷ್ಟನೋ ಅದ್ರಲ್ಲೆಲ್ಲ ತುಂಬಾ ಟೈಮ್ ಹಾಕಿ ಅದನ್ನ
2: ಎಕ್ಸ್ಪ್ಲೋರ್ ಮಾಡ್ತೀನಿ.
3: ನನಗೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಇಷ್ಟ, ಬೇರೆ ಎಲ್ಲ ಹುಡುಗರ ತರನೆ ನಾನು ಇದ್ದೀನಿ ಅಂತ ನನಗೆ ಯೋಚನೆ ಮಾಡಬೇಕು ಅಂತ ಇಷ್ಟ.
2: ಸೋ ಡೌನ್ ಟು ಅರ್ತ್.
3: ಥ್ಯಾಂಕ್ ಯು.
2: ಓಕೆ, ಅದ್ವೈತ್ ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ಯಾ ಅಂಡ್ ಎಷ್ಟೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
3: ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸದಾಶಿವ ನಗರ್, 8th standard ಇಂದ 9th standard ಸಮರ್ ಹಾಲಿಡೇಸ್, ಸೊ 9th standard ಅಂತ ಹೇಳ್ಬೋದು.
2: ನಿನ್ ಪೇರೆಂಟ್ಸ್?
3: ಅಮ್ಮ ಆಶಾ ರವಿ ಅಂತ, ಅಪ್ಪ ರವಿ ಶೇಷಾದ್ರಿ ಅಂತ. ಅಮ್ಮ ಜೀವರಕ್ಷಾ ಅಂತ ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು, ಇವಾಗ ಬೇರೆ ಎಲ್ಲ ಅವ್ರ ಹಾಬೀಸ್ ಮಾಡ್ತಾರೆ. ಅಪ್ಪ ಒಂದು ಸ್ಟಾರ್ಟ್ಅಪ್ ಮಾಡ್ತಿದ್ದಾರೆ, ಏವಿಯೇಷನ್ ಬೇಸ್ಡ್.
2: ಓಕೆ. ನಿನ್ ಚಿಕ್ಕವನಿದ್ದಾಗ ನಿನ್ಗೆ ಇಷ್ಟವಾದ ವಿಷಯಗಳನ್ನ ಐಡೆಂಟಿಫೈ ಮಾಡೋದಿಕ್ಕೆ ಮತ್ತೆ ಈ ಎಲ್ಲ ಹಾಬೀಸ್ನ ಬಿಲ್ಡ್ ಮಾಡಕ್ಕೆ ನಿನ್ಗೆ ಯಾರು ಡೈರೆಕ್ಷನ್ಸ್ ಕೊಟ್ರು?
3: ಇಬ್ರು, ಅಪ್ಪ ಅಮ್ಮ ಇಬ್ರು. ಆದ್ರೆ ಕಾರ್ಸ್ ನನ್ಗೆ ಇಷ್ಟ ಅಂತ ನನಗ್ ಗೊತ್ತಾಗಿದ್ದು ಚಿಕ್ಕವನಾಗಿದ್ದೆ. ಅವಾಗ ನಾನು ಚಿಕ್ಕವನಾಗಿದ್ದಾಗ ಕಾರ್ಸ್ ನೋಡಿ, ಶೇಪ್ ಅಲ್ಲೇ ನೋಡಿ ಕಾರ್ಸ್ ನ ಐಡೆಂಟಿಫೈ ಮಾಡ್ತಿದ್ದೆ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಸೊ ಅವಾಗಿಂದ ಕಾರ್ಸ್ ಇಷ್ಟ. ಅಂದ್ರೆ ಐ ಡೋಂಟ್ ನೋ ಸಿನ್ಸ್ ವೆನ್ ಐ ಸ್ಟಾರ್ಟೆಡ್ ಲೈಕಿಂಗ್ ಕಾರ್ಸ್, ಬಟ್ ಟು ಮೀ ಇಟ್ ಆಲ್ ಇಟ್ ಫೀಲ್ಸ್ ಲೈಕ್ ಐ ಆಲ್ವೇಸ್ ಲೈಕ್ಡ್. ಬಟ್ ಹಾಬೀಸ್ ಮ್ಯೂಸಿಕ್, ಡ್ರಮ್ಸ್ ನಾನು ಬಾರಿಸ್ತೀನಿ, ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ. ಕ್ರಿಕೆಟ್ ಅಪ್ಪ ಜೊತೆ ಚಿಕ್ಕವನಾಗಿದ್ದಾಗೆ ಎಲ್ಲಾರು ತರ ನಾನು ಆಟಾಡಕ್ ಶುರು ಮಾಡಿದೆ. ಇವಾಗ ಆಡ್ಬೇಕು, ಚೆನ್ನಾಗಿ ಪ್ರೊಫೆಷನಲ್ ಆಗಿ ಆಡ್ಬೇಕು ಅಂತ ಕೋಚಿಂಗ್ ಸೇರ್ಕೊಂಡಿದ್ದೀನಿ.
2: ಓಕೆ. ಕಾರ್ಸ್ ಈಗ ನಿನ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿದ್ಯಲ್ಲ, ಸೊ ಯಾವ ಏಜ್ ಇಂದ ನಿಂಗೆ ಓ ಇದು ಕಾರ್, ದಿಸ್ ಇಸ್ ಅ ಕಾರ್, ದಿಸ್ ಲುಕ್ಸ್ ಲೈಕ್ ಅ ಕಾರ್ ಅಂಡ್ ದಿಸ್ ಇಸ್ ಅ ಕಾರ್, ಇದರಲ್ಲಿ ಈ ತರ ಎಲ್ಲ ಪಾರ್ಟ್ಸ್ ಇರುತ್ತೆ ಅಂಡ್ ದಿಸ್ ಕಾರ್ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್ ಅಂತ ಯಾವ ಏಜ್ ಇಂದ ನಿಂಗೆ ಅದು ನೀನು ಡಿಫ್ರೆನ್ಶಿಯೇಟ್ ಮಾಡಕ್ ಕಲ್ತೆ?
3: ಅದು ಗೊತ್ತಿಲ್ಲ, ಅಪ್ಪ ಅಮ್ಮ ಹೇಳ್ದಂಗೆ ನಾನು
2: ಟೂ ಇಯರ್ಸ್ ಇಂದ. ಯು ಆರ್ ವೆರಿ ಕೀನ್ ಅಬ್ಸರ್ವೆಂಟ್ ಆಫ್ ಕಾರ್ಸ್.
3: ಮೇ ಬಿ, ಯೆಸ್.
2: ಓಕೆ. ಸೊ ನಿಮ್ಮ ಮನೆಯಲ್ಲಿ ಇವಾಗ ನಿನ್ನ ಹತ್ರ ಕಾರ್ ಕಲೆಕ್ಷನ್ ಅಂತ ಎಷ್ಟಿದೆ?
3: ಗೊತ್ತಿಲ್ಲ, ತುಂಬಾ ಇದೆ.
2: ಕೌಂಟ್ಲೆಸ್.
3: ಯಾ, ವೇರ್ ಎವರ್ ವಿ ಗೋ ಎಲ್ಲೋದೇನು ಅಪ್ಪ ಅಮ್ಮ ಒಂದು ನಾನು ಕೇಳಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೇನು ತೆಕ್ಕೊಡ್ತಾರೆ ಹಾಟ್ ವೀಲ್ಸ್. ಅದನ್ನ ಒಂದು ವಾರ್ಡ್ರೋಬ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಇಟ್ಸ್ ನಾಟ್, ಐ ಡೋಂಟ್ ಸಿ ಇಟ್ ಆಸ್ ಅ ಟಾಯ್, ಇಟ್ಸ್ ಮೋರ್ ಆಫ್ ಅ ಹಾಬಿ, ಇಟ್ಸ್ ಅ ಪ್ಯಾಷನ್. ಅಂಡ್ ಕಾರ್ಸ್ ನನಗೆ ಐ ಸ್ಕೆಚ್ ದೆಮ್, ಚಿಕ್ಕ ಚಿಕ್ಕ ಹಾಟ್ ವೀಲ್ಸ್ ನ ನಾನು ಪೇಪರ್ ಅಲ್ಲಿ ಐ ಟ್ರೈ ಡ್ರಾಯಿಂಗ್ ಬಿಕಾಸ್ ಇಟ್ ಇಸ್ ಅ ನೆಸೆಸರಿ ಸ್ಕಿಲ್ ಫಾರ್ ಆಟೋಮೋಟಿವ್ ಡಿಸೈನ್.
2: ಅದ್ವೈತ್, ನೀನ್ ಇವಾಗ ನಮ್ ಸ್ಟುಡಿಯೋಗ್ ಬಂದಾಗ್ಲೂ ಒಂದ್ ಕಾರ್ ತಗೊಂಡ್ಬಂದಿದ್ಯಾ. ಸೊ ವೆರೆವರ್ ಯು ಗೋ ಯು ಕ್ಯಾರಿ ಅ ಕಾರ್ ವಿತ್ ಯು?
3: ಪೀಪಲ್ ಸೀ ಇಟ್ ಇಸ್ ವಿಯರ್ಡ್ ಬಟ್ ಐ ಲೈಕ್ ಇಟ್ ಅಂಡ್ ಇಟ್ಸ್ ಮೈ ಫ್ರೆಂಡ್ ತರ. ಐ ರಿಯಲಿ ಲೈಕ್.
2: ಓಕೆ,
3: ಸೊ ಇಟ್ ಜಸ್ಟ್ ಗಿವ್ಸ್ ಮೀ.
2: ಸೊ ಡು ಯು ವಾಚ್ ಫಾರ್ಮುಲಾ 1 ರೇಸಸ್ ಅಂಡ್ ಆಲ್ ಇನ್ ಟಿವಿ?
3: ಯಾ.
2: ಓಕೆ, ಸೊ ವಿಚ್ ಇಸ್ ಯಾವುದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್? ಕಾರ್ ಗಳನ್ನ ಡಿಸೈನ್ ಮಾಡೋದು ಇಂಟ್ರೆಸ್ಟಿಂಗ್ ಅನ್ಸತ್ತ ಅಥವಾ ಲೈಕ್ ವೆನ್ ಯು ಗ್ರೋ ಅಪ್ ನೀನು ಫಾರ್ಮುಲಾ 1 ರೇಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ?
3: ಡಿಸೈನ್ ಮಾಡಬೇಕು ಅಂತ, ಬಿಕಾಸ್ ರೇಸರ್ ಆಗೋದು ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್
2: ಪ್ರಾಕ್ಟೀಸ್
3: ಅಂಡ್ ಯು ನೀಡ್ ಅ ಲಾಟ್ ಆಫ್ ನೆಕ್ ಸ್ಟ್ರೆಂತ್, ಸ್ಟಾಮಿನಾ, ಆಲ್ ಆಫ್ ದಟ್. ಬಟ್ ಡಿಸೈನ್ ಮಾಡೋಕ್ಕೆ ಯು ಜಸ್ಟ್ ನೀಡ್ ಸ್ಕಿಲ್ಸ್ ಅಂಡ್ ಐ ಡೋಂಟ್ ಮೀನ್ ಟು ಬೋಸ್ಟ್ ಬಟ್ ಐ ಥಿಂಕ್ ಐ ಹ್ಯಾವ್ ದೆಮ್. ಸೊ ಇಟ್ ಈಸ್ ಈಸಿಯರ್ ಫಾರ್ ಮೀ ಟು ಬಿ ಅ ಡಿಸೈನರ್ ಅಂಡ್ ಇಟ್ ವಿಲ್ ಆಲ್ವೇಸ್ ಬಿ ಸ್ಯಾಟಿಸ್ಫೈಯಿಂಗ್ ಟು ನೋ ದಟ್ ದ ಕಾರ್ಸ್ ಐ ಹ್ಯಾವ್ ಡಿಸೈನ್ ಅದನ್ನ ಅದೇ ರೇಸಸ್ ವಿನ್ ಆಗೋದು ಅಂತ.
2: ಈಗ ನಿನ್ ಮನೆಯಲ್ಲಿ ಹಾಟ್ ವೀಲ್ಸ್ ಎಲ್ಲ ಇಟ್ಕೊಂಡಿದ್ಯಲ್ಲ, ಸೊ ಇದ್ರ ಮೇಲೆ ನೀನ್ ಡಿಸೈನ್ ಮಾಡ್ತೀಯಾ, ಅದು ಶೇಪ್ ಎಲ್ಲ ಚೇಂಜ್ ಮಾಡ್ತೀಯಾ?
3: ಇದು ಅಂದ್ರೆ ಒಂದೊಂದು ಹಾಟ್ ವೀಲ್ಸ್ ಇರುತ್ತೆ ಹಳೆಯದು, ಅದನ್ ಅದ್ರ ಮೇಲೆ ಮಾಡ್ತೀನಿ. ಬಿಕಾಸ್ ಹೊಸದೆಲ್ಲ ಪ್ರೀಮಿಯಂ ಅಂತ ಬರುತ್ತೆ, ಅದನ್ನ ಐ ಡೋಂಟ್ ವಾಂಟ್ ಟು ಐ ಕಾಂಟ್ ಸೇ ಇಟ್ ಸ್ಪಾಯಿಲ್ ಬಿಕಾಸ್ ಇಟ್ಸ್ ಸಮಥಿಂಗ್ ದಟ್ ಐ ಡೂ ಬಟ್ ಹಾ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್.
2: ಓಕೆ, ಕಾರ್ಸ್ ಜೊತೆ ನೀನು ಫ್ಲೂಯಿಡ್ ಆರ್ಟ್ ಅಂತ ಮಾಡ್ತೀಯ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಈ ಫ್ಲೂಯಿಡ್ ಆರ್ಟ್ ಅಂದ್ರೆ ಏನು ಮತ್ತೆ ನೀನು ಅದರಲ್ಲಿ ಹೇಗೆ ನಿಂಗೆ ಇಂಟ್ರೆಸ್ಟ್ ಬೆಳೀತು ಅಂತ?
3: ಫ್ಲೂಯಿಡ್ ಆರ್ಟ್ ಅಂದ್ರೆ ಇಟ್ ಇಸ್ ಲೈಕ್ ಲಿಕ್ವಿಡ್ ಕಲರ್ಸ್ ಆನ್ ಕ್ಯಾನ್ವಸ್ ಅಂಡ್ ವೆನ್ ಯು ಸೀ ಇಟ್ ಇಟ್ಸ್ ಕೈಂಡ್ ಆಫ್ ರಿಫ್ರೆಶಿಂಗ್. ಅದು ಬರ್ಸ್ಟ್ ತರ ಇರುತ್ತೆ ಕಲರ್ಸ್ದು. ಆಮೇಲೆ ಅದು ನನ್ಗೆ ಹೆಂಗ್ ಇಂಟ್ರೆಸ್ಟ್ ಆಯ್ತು ಅಂದ್ರೆ 10th ಬರ್ತ್ಡೇಗೆ ಅಪ್ಪ ಅಮ್ಮ ನನಗೆ ಒಂದು ಗಿಫ್ಟ್ ಕೊಟ್ರು, ಅದು ಫ್ಲೂಯಿಡ್ ಆರ್ಟ್ ಕಿಟ್ ಅಂತ ಕ್ಯಾಮ್ಲಿಂದು. ಅದನ್ನ ನಾನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಅದು ಹೆಂಗೆ ಅಂದ್ರೆ ಕ್ಯಾನ್ವಸ್ ಇರುತ್ತೆ, ಒಂದು 4 ಕಲರ್ಸ್ ಸುಮ್ಮನೆ ಕ್ಯಾನ್ವಸ್ ಮೇಲೆ ಹಾಕಿ ಅದನ್ನ ಹಿಂಗ್ ತಿರ್ಗಿಸೋದು, ಟಿಲ್ಟ್ ಮಾಡೋದು. ಸೊ ಗ್ರಾವಿಟಿನ ಪೇಂಟ್ ಮಾಡೋ ತರ ಇರುತ್ತೆ.
2: ಓಕೆ,
3: ಸೊ
2: ಇದನ್ನ ನೀನೇ ಕಲ್ತ್ಕೊಂಡ್ಯಾ?
3: ನಾನೇ ಕಲ್ತ್ಕೊಂಡೆ ಆ ಕಿಟ್.
2: ವೆರಿ ಗುಡ್, ವೆರಿ ಗುಡ್.
3: ಆಮೇಲೆ ಸಿಂಗಾಪುರ್ ಹೋದಾಗ ಕಲರ್ಸ್ ಪ್ರೀಮಿಯಂ ಕಲರ್ಸ್ ಎಲ್ಲ ತಗೊಂಡ್ವಿ, ತುಂಬಾ ಒಳ್ಳೆ ಕಲರ್ಸ್. ಕ್ಯಾನ್ವಸ್ ಒಂದೆರಡು ತಗೊಂಡ್ವಿ, ಕ್ಯಾನ್ವಸ್ ಇಲ್ಲೇ ಸಿಗುತ್ತೆ ಸೊ ಇಲ್ಲೂ ತಗೊಂಡ್ವಿ. ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹಾಕಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ನಾನು ಎಕ್ಸಿಬಿಷನ್ನೆಲ್ಲ ತೋರಿಸಿದೆ.
2: ನೀನು ಕಲರ್ ಪ್ಯಾಲೆಟ್ ಅಂತ ಒಂದು ವೆಂಚರ್ ಸ್ಟಾರ್ಟ್ ಮಾಡಿದ್ಯಾ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಸೊ ಕ್ಯಾನ್ ಯು ಟೆಲ್ ಮಿ ಅಬೌಟ್ ದಟ್?
3: ಕಲರ್ ಪ್ಯಾಲೆಟ್ ವಾಸ್ ಸಮಥಿಂಗ್ ದಟ್ ಐ ಸ್ಟಾರ್ಟೆಡ್ ಅಸ್ ಸೂನ್ ಆಸ್ ಐ ಡಿಸ್ಕವರ್ಡ್
2: ಫ್ಲೂಯಿಡ್
3: ಆರ್ಟ್. ಜಸ್ಟ್ ಸೀಮ್ಡ್ ಕೂಲ್, ಚೆನ್ನಾಗಿತ್ತು ಅಂತ.
2: ಯೋ ಯೋ.
3: ಸೊ ನನ್ನ ಫ್ರೆಂಡ್ಸ್ ಎಲ್ಲ, ಫ್ರೆಂಡ್ಸ್ ಮಾತ್ರ ಅಲ್ಲ ಫುಲ್ ವರ್ಲ್ಡ್ ಅಲ್ಲಿ 11-year-old ಆಂಟ್ರಪ್ರಿನರ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿ ಒನ್ ಅಂಡ್ ಇನ್ ದ ಸ್ಪಿರಿಟ್ ಆಫ್ ದ ಮೂಮೆಂಟ್ ಸುಮ್ಮನೆ ಓಪನ್ ಮಾಡಿದೆ. ಬಟ್ ಅಮ್ಮ ಕಾಂಟ್ಯಾಕ್ಟ್ಸ್ ಅಂಡ್ ನೆಟ್ವರ್ಕ್ ಅಂಡ್ ಹರ್ ಫ್ರೆಂಡ್ಸ್ ಅಂಡ್ ಆಲ್ ದೇ ಹ್ಯಾಡ್ ಲಾಟ್ಸ್ ಆಫ್ ಎಕ್ಸಿಬಿಷನ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಐ ಸ್ಟಾರ್ಟೆಡ್ ಎಕ್ಸಿಬಿಟಿಂಗ್ ದೇರ್ ಅಂಡ್ ಮೈ ಡ್ಯಾಡ್ ಹ್ಯಾಡ್ ಅ ಫ್ಯೂ ಮೀಟಿಂಗ್ಸ್, ಬೋರ್ಡ್ ಮೀಟಿಂಗ್ಸ್ ಅಂಡ್ ಆಲ್ ಆಫ್ ದಟ್ ವಿಚ್ ಹಿ ಹ್ಯಾಡ್ ಇನ್ ಹೋಟೆಲ್ಸ್. ಒಂದು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಮಾಡಿದ್ರು. ಸೊ ಐ ಟುಕ್ ಫ್ಯೂ ಆಫ್ ಮೈ ಪೇಂಟಿಂಗ್ಸ್ ಅಂಡ್ ಐ ಹ್ಯಾಡ್ ಅ ಫ್ರೆಂಡ್ ಇನ್ ಮೈ ಓಲ್ಡ್ ಅಪಾರ್ಟ್ಮೆಂಟ್ ಹೂ ವಾಸ್ ಮೈ ಕೋ ಫೌಂಡರ್ ಇನ್ ಕಲರ್ ಪ್ಯಾಲೆಟ್. So I, we both went and we exhibited and we made a good sale.
2: Advait, nange ondu doubt aitu nindu profile nodad mele. Nan which questions should I ask to this boy anta? Because you are into every field. ಓಕೆ, ಸೊ ಈಗ ಕಲರ್ ಪ್ಯಾಲೆಟ್ ಅಂತ ಸ್ಟಾರ್ಟ್ ಮಾಡಿದ್ಯಲ್ಲ, ಸೊ ಅದ್ರದ್ ಮೀನಿಂಗ್ ಏನು ಅದ್ವೈತ್?
3: ಕಲರ್ ಪ್ಯಾಲೆಟ್ ಅಂದ್ರೆ ಲಿಟ್ರಲಿ ಪೇಂಟರ್ಸ್ ಬ್ರಷ್ ತಗೊಂಡು ಪೇಂಟ್ ಹಾಕೋಬೇಕಂದ್ರೆ ಒಂದು ತಟ್ಟೆಯಲ್ಲಿ ಹಾಕೊಂಡ್ರೆ ಪೇಂಟ್ ಎಲ್ಲ ಮಿಕ್ಸ್ ಆಗೋಗುತ್ತೆ. ಆಮೇಲೆ ಒಂದೇ ಕಲರ್ ಹಾಕೊಂಡ್ರು ಹೋಗಿ ಕಲರ್ ಹಾಕೋತಾನೆ ಇರ್ಬೇಕು ಅಂತಿರುತ್ತೆ. ಸೊ ಅದಕ್ಕೆ ಪ್ಯಾಲೆಟ್ ಅಂದ್ರೆ ಅದು ಒಂದು ತಟ್ಟೆ ತರ ಇರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ ಇರುತ್ತೆ. ಸೊ ಅದರಲ್ಲಿ ಪೇಂಟ್ ಹಾಕೊಂಡ್ರೆ ಬ್ರಷ್ ತಗೊಂಡು ಪೇಂಟ್ ಮಾಡಕ್ ಈಸಿ ಆಗುತ್ತೆ.
2: ಆಯ್ತು, ನಿನ್ ಇದು ಕಲರ್ ಪ್ಯಾಲೆಟ್ ಸ್ಟಾರ್ಟ್ ಮಾಡೋ ನಿಂದು ಮೋಟಿವ್ ಏನಿತ್ತು? ಟು ಪ್ರಮೋಟ್ ಯುವರ್ ಪೇಂಟಿಂಗ್ಸ್ ಆರ್ ಯು ಜಸ್ಟ್ ವಾಂಟೆಡ್ ಟು ಟೀಚ್ ಅದರ್ ಕಿಡ್ಸ್ ಆರ್ ಅದರ್ ಪೀಪಲ್ ಅಬೌಟ್ ದಿ ಫ್ಲೂಯಿಡ್ ಆರ್ಟ್?
3: ಐ ವಾಂಟೆಡ್ ಟು ಪ್ರಮೋಟ್ ಮೈ ಪೇಂಟಿಂಗ್.
2: ಬಿಸ್ನೆಸ್ ಐಡಿಯಾ?
3: ಯಾ
4: ಓಕೆ
3: ಮೈ ಡ್ಯಾಡ್ ಇಸ್ ಅ ಬಿಸ್ನೆಸ್ ಮ್ಯಾನ್ ಇಟ್ಸ್ ಮೈ ಬ್ಲಡ್
4: ಓ ಸೂಪರ್ ಸೂಪರ್ ಓಕೆ

0: ನೀನು ಯಾವ ತರ ಪೇಂಟಿಂಗ್ ಮಾಡ್ತೀಯ? ಲೈಕ್ ದ ಥಾಟ್ ಆಫ್ ಎಂತ ಡ್ರಾಯಿಂಗ್ ಮಾಡೋದು, ಅದು ನಿನ್ ಮನಸ್ಸಲ್ಲಿರತ್ತಾ ಅಥವಾ ಯಾವುದೋ ಒಂದು ಪಿಕ್ಚರ್ ನೋಡಿ ಅದನ್ನ ನೀನ್ ಕಾಪಿ ಮಾಡ್ತೀಯ?
1: ಅದು ಪಿಕ್ಚರ್ ತರ ಕಾಣಿಸೋದೇ ಇಲ್ಲ. ಅದು ಪೇಂಟಿಂಗ್ ಮಾಡಿದ್ಮೇಲೆ ಪೀಪಲ್ ಇಂಟರ್ಪ್ರೇಟೆಡ್ ಹೌ ಎವರ್ ದೇ ವಾಂಟ್ ಟು. ಅಂದ್ರೆ ಐ ಮೇ ಸಿ ಅನ್ ಎಲಿಫೆಂಟ್ ಆರ್ ಅ ವೇಗ್ ಇಮೇಜ್, ಇಟ್ ಇಸ್ ಜಸ್ಟ್ ಲಿಟ್ರಲಿ ಅ ಬರ್ಸ್ಟ್ ಆಫ್ ಕಲರ್ಸ್ ತರ ಇರುತ್ತೆ.
0: So different people perceive it in a different way.
1: Exactly.
0: Okay. So nin thought bere irutte, avur thought bere irutte.
1: Ha.
0: Okay. ನೀನು ಮಾಡೆಲ್ ಯುನೈಟೆಡ್ ನೇಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಯಾ ಅಂತ ಗೊತ್ತಾಯ್ತು. ಸೊ ಅದರಿಂದ ನೀನು ವಾಟ್ ಡಿಡ್ ಯು ಲರ್ನ್?
1: ಐ ವಾಸ್ ಲಿಟಲ್ ಓವರ್ ಕಾನ್ಫಿಡೆಂಟ್ ವೆನ್ ಐ ವೆಂಟ್ ಅಂಡ್ ದೆನ್ ಐ ಈಸಿಲಿ ಗಾಟ್ ಹಂಬಲ್ಡ್ ಇಮಿಡಿಯೇಟ್ಲಿ. ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಐ ಲರ್ನ್ಡ್ ಅ ಲಾಟ್. ಅದು ಮಾಡೆಲ್ ಯುನೈಟೆಡ್ ನೇಷನ್ಸ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಇವಾಗ ಇದೆ ರಿಯಲ್ ಲೈಫ್ ಅಲ್ಲಿ, ಅಲ್ಲಿ ಬೇರೆ ಕಂಟ್ರಿಯಿಂದ ರೆಪ್ರೆಸೆಂಟೇಟಿವ್ಸ್ ಡೆಲಿಗೇಟ್ಸ್ ಬಂದು ಮಾತಾಡ್ತಾರೆ ನನ್ನ ಕಂಟ್ರಿಯಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡಿ. ಸೊ ನಾನು ಮಾಡಿದ್ದು ಮಾಡೆಲ್ ಯುನೈಟೆಡ್ ನೇಷನ್ಸ್, ಅದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ UNSC MUN ಅಲ್ಲಿ ಮಾಡಿದ್ದು. ಅದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ತರ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಹೋದ್ವಿ ಸ್ಕೂಲಿಂದ ಕಳಿಸಿದ್ದು. ನಾನು ಸೌದಿ ಅರೇಬಿಯಾ ರೆಪ್ರೆಸೆಂಟೇಟಿವ್ ಡೆಲಿಗೇಟ್ ಅಂಡ್ ಟಾಪಿಕ್ ಬಂದು ಯೂಸ್ ಆಫ್ ಮರ್ಸನರೀಸ್ ಅಂಡ್ ಮರ್ಸನರೀಸ್ ಫಾರ್ ಹೈಯರ್ ಅಂಡ್ PMSEs ಆರ್ ಪ್ರೈವೇಟ್ ಮಿಲಿಟರಿ ಸೆಕ್ಯೂರಿಟಿ ಕಾಂಟ್ರಾಕ್ಟರ್ಸ್ ಇನ್ ಪ್ರಾಕ್ಸಿ ವಾರ್ಸ್. ಸೊ ವಾರ್ಸ್ ಮಾಡುವಾಗ ಇವಾಗ ನಾವು ಒಂದು ಬಿಲ್ಡಿಂಗ್ ನ ನೋಡ್ಕೋಬೇಕಂದ್ರೆ ಸೆಕ್ಯೂರಿಟಿ ಇದನ್ನ ಹೈರ್ ಮಾಡ್ತೀವಲ್ಲ, ಅದೇ ತರ ವಾರ್ಸ್ ಫೈಟ್ ಮಾಡಬೇಕಂದ್ರೆ ನಮ್ಮ ನನ್ನ ಕಂಟ್ರಿ ಆರ್ಮಿ ಚೆನ್ನಾಗಿಲ್ಲ ಅಂದ್ರೆ ಒಂದು ಕಂಪನಿ ಹೈರ್ ಮಾಡ್ತೀನಿ, ಅವರು ಅವರ್ ಸೆಕ್ಯೂರಿಟಿ ಆರ್ ಫೈಟರ್ಸ್ ನ ಕಳಿಸ್ತಾರೆ, ಅವ್ರು ನಮಗೋಸ್ಕರ ವಾರ್ ಫೈಟ್ ಮಾಡ್ತಾರೆ.
0: ಸೊ ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು?
1: ನಾನು ರಿಸರ್ಚ್ ಮಾಡಿದೆ ಆನ್ಲೈನ್.
0: ಓಕೆ, ನೀನು ಒಂದು ಪ್ರಾಜೆಕ್ಟ್ ಮಾಡ್ತಿದ್ಯಾ ಅಂತ, ವಿಂಡ್ ಟನೆಲ್ ಪ್ರಾಜೆಕ್ಟ್ ಅಂತ. ಸೊ ಅದ್ರ ಬಗ್ಗೆ ನಮ್ಗೊಂಚೂರು ಸಿಂಪಲ್ ಆಗಿ ಹೇಳ್ತೀಯಾ?
1: ಓಕೆ, ಅದು ವಿಂಡ್ ಟನೆಲ್ ಅಂದ್ರೆ ಇಟ್ಸ್ ಬೇಸ್ಡ್ ಆನ್ ಫಿಸಿಕ್ಸ್ ಟಾಪಿಕ್, ಇಟ್ಸ್ ಕಾಲ್ಡ್ ಏರೋಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಇಸ್ ಅ ಸಬ್ ಟಾಪಿಕ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಅಂದ್ರೆ ಬೇಸಿಕಲಿ ಒಂದು ಎನಿ ಆಬ್ಜೆಕ್ಟ್ ಇದೆ ಅರೌಂಡ್ ಇಟ್ ಹೆಂಗೆ ಏರ್ ಟ್ರಾವೆಲ್ ಆಗುತ್ತಂತೆ. ಅದು ಇವಾಗ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಏರ್ ವಿಲ್ ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಬಿಕಾಸ್ ದಟ್ ಇಸ್ ಸ್ಟಾಗ್ನೆಂಟ್ ಏರ್. ಅಂಡ್ ಇಫ್ ಲೆಟ್ಸ್ ಸೀ ಅ ಕಾರ್ ಮೂವ್ಸ್ ವೆರಿ ಫಾಸ್ಟ್ ಇನ್ ಥ್ರೂ ದಟ್ ಸ್ಟಾಗ್ನೆಂಟ್ ಏರ್ ದ ಏರ್ ವಿಲ್ ಸೀಮ್ ಟು ಮೂವ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ವಿ ಕ್ಯಾನ್ ಅಸ್ಯೂಮ್ ದಟ್ ಅಂಡ್ ವಿ ಕ್ಯಾನ್ ಮೇಕ್ ಏರ್ ಫ್ಲೋ ಅರೌಂಡ್ ಅ ಕಾರ್ or an airplane. And that is a wind tunnel. It is not real, but it is a simulation of what will happen in real life when a race car or any car for that matter is going in a fast speed.
0: Formula racing galala heg help agutte anta.
1: Aerodynamics very extremely necessary for a car that for any car.
0: For any object that travels. Okay.
1: ಸೊ ಅದು ಸ್ಟಾಗ್ನೆಂಟ್ ಏರ್ ಇರುತ್ತಲ್ಲ, ಸೊ ಫಾರ್ ದ ಕಾರ್ ಟು ಗೋ ಫಾಸ್ಟ್ ಇಟ್ ಶುಡ್ ಬಿ ಸ್ಲೀಕ್, ಇಟ್ ಶುಡ್ ನಾಟ್ ಬಿ ಬಾಕ್ಸಿ, ಓನ್ಲಿ ದೆನ್ ಇಟ್ ಕ್ಯಾನ್ ಟ್ರಾವೆಲ್ ಫಾಸ್ಟ್ ಥ್ರೂ ಏರ್. ಇವಾಗ ಇಫ್ ವಿ ಸೆಂಡ್ ಅ ಪೇಪರ್ ಏರ್ಪ್ಲೇನ್ ಆರ್ ಅ ನೀಡಲ್ ಅಂಡ್ ಅ ಬಿಗ್ ಬಾಕ್ಸ್ ಕಾರ್ಡ್ಬೋರ್ಡ್ ಬಾಕ್ಸ್ ಅಂಡ್ ಲೆಟ್ಸ್ ಸೇ ದೇ ಆರ್ ದ ಸೇಮ್ ವೇಟ್, ಸ್ಟಿಲ್ ದ ನೀಡಲ್ ವಿಲ್ ಗೋ ಫಾಸ್ಟರ್
0: ಓಕೆ
1: ಬಿಕಾಸ್ ಆಫ್ ಏರೋಡೈನಾಮಿಕ್ಸ್.
0: ಓಕೆ, ಸೊ ಇದನ್ನ ನೀನು ಸ್ವಂತವಾಗಿ ಮಾಡ್ತಿದ್ಯಾ? ಇಟ್ಸ್ ಅ ಸ್ಕೂಲ್ ಪ್ರಾಜೆಕ್ಟ್?
1: ಇಟ್ಸ್ ನಾಟ್ ಅ ಸ್ಕೂಲ್ ಪ್ರಾಜೆಕ್ಟ್. ದೇರ್ ವಾಸ್ ಅನ್ ಎಕ್ಸಿಬಿಷನ್ ಬಟ್ ಇಟ್ ಕುಡ್ ನಾಟ್ ಹ್ಯಾಪನ್ ದಿಸ್ ಇಯರ್ ಇನ್ ಮೈ ಸ್ಕೂಲ್. ಐ ವಾಂಟೆಡ್ ದಿಸ್ ಪ್ರಾಜೆಕ್ಟ್ ಟು ಬಿ ಫಾರ್ ದಟ್ ಎಕ್ಸಿಬಿಷನ್ ಬಟ್ ಐ
0: ಮನೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ?
1: ಮನೇಲೆ ಮಾಡ್ತಿದ್ದೀನಿ.
0: ಓಕೆ, ಇದರ ಜೊತೆಗೆ ನಿಂದು ಸ್ಟಡೀಸ್ ಅಂಡ್ ಯುವರ್ ಕಾರ್ಸ್ ದೆನ್ ಯುವರ್ ಏನು ಹೇಳ್ತಾರೆ ಕಲರ್ ಪ್ಯಾಲೆಟ್ ವೆಂಚರ್, ಅದರ ಜೊತೆ ನೀನು ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತೀಯಾ, ಅದರ ಜೊತೆಗೆ ನೀನು ಸ್ಪೋರ್ಟ್ಸ್ ಆ್ಯಂಡ್ ಮ್ಯೂಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲೂ ತೊಡಗಿಸ್ಕೊಂಡಿದ್ಯಾ ಅಲ್ವಾ? ಸೊ ನಿನಗೆ ಇಷ್ಟವಾದ ಆ್ಯಂಡ್ ನೀನು ಪ್ರಾಕ್ಟೀಸ್ ಮಾಡ್ತಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅದ್ವೈತ್?
1: ಡ್ರಮ್ಸ್. ಐ ಸ್ಟಾರ್ಟೆಡ್ ವಿತ್ ಗಿಟಾರ್ ಬಟ್ ಐ ಡಿಸ್ಕವರ್ಡ್ ಡ್ರಮ್ಸ್ ಆಫ್ಟರ್ ದಟ್ ಅಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್ ಡ್ರಮ್ಸ್. ಇಟ್ಸ್ ಬಿನ್ 6 months.
0: ಯಾಕೆ ಡ್ರಮ್ಸ್ ಇಷ್ಟ ಅಂತ?
1: ಐ ಡೋಂಟ್ ನೋ, ಐ ಜಸ್ಟ್ ಲೈಕ್ ಇಟ್. ಅದು ಸೌಂಡ್ ಎಲ್ಲ ಚೆನ್ನಾಗಿದೆ ಅಂಡ್ ಫಾಸ್ಟ್ ಹ್ಯಾಂಡ್ಸ್ ಬೇಕು ಡ್ರಮ್ಸ್ ಮಾಡಕ್ಕೆ, ಡ್ರಮ್ಸ್ ಬಾರಿಸಕ್ಕೆ. ಅಂಡ್ ಫಾಸ್ಟ್ ಹ್ಯಾಂಡ್ಸ್ ಇಸ್ ಆಲ್ಸೋ ನೀಡೆಡ್ ಫಾರ್ ಅದರ್ ಸ್ಕಿಲ್ಸ್ ದಟ್ ಐ ಡೂ. ಸೊ ಡ್ರಮ್ಸ್ ನಾನು

0: ಮಾಡ್ತೀನಿ.
1: ಗಿಟಾರ್ ಬಿಟ್ಬಿಟ್ಟಿಯಾ?
0: ಗಿಟಾರ್ ಬಿಟ್ಬಿಟ್ಟು.
1: ಎವ್ರಿ ಕಿಡ್ ಸ್ಟೋರಿ. ಓಕೆ, ಈಗ ಸ್ಪೋರ್ಟ್ಸ್ ಅಲ್ಲಿ ಯಾವ್ದ್ಯಾವ್ದು ಆಡ್ತೀಯಾ ಅದ್ವೈತ್?
0: ಫುಟ್ಬಾಲ್ ಸ್ಕೂಲ್ ಲೆವೆಲ್ ಆಡ್ತೀನಿ, ಗೋಲ್ ಕೀಪರ್. ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ಅಲ್ಲಿ ಮೀಡಿಯಂ ಪೇಸ್ ಬ್ಯಾಟ್ಸ್ಮನ್. ಇನ್ನ ಕೋಚಿಂಗ್ಗೆ ಇವಾಗ ಒಂದು ಸೆವೆನ್ ಮಂತ್ಸ್ ಆಗಿದೆ ಸೇರ್ಕೊಂಡು. ಸೊ ಐ ಆಮ್ ಸ್ಟಿಲ್ ಲರ್ನಿಂಗ್.
1: ಓಕೆ,
0: ಅಂಡ್
1: ಓಕೆ, ಇಷ್ಟೆಲ್ಲ ಇಂಟ್ರೆಸ್ಟ್ಗಳನ್ನ ಬೆಳೆಸ್ಕೊಂಡಿದ್ಯಾ ಅದ್ವೈತ್, ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ನಂಗೆ ಗೊತ್ತಾಗಬೇಕಪ್ಪ.
0: ಆಟೋಮೊಬೈಲ್ ಎಂಜಿನಿಯರ್ ವಿಲ್ ಬಿ ಮೈ ಎಜುಕೇಷನರಿ ಕ್ವಾಲಿಫಿಕೇಶನ್ಸ್, ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್. ಆದರೆ
1: ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯಾ?
0: ಹಾಂ.
1: ಓಕೆ,
0: ಕಾಲೇಜು ಗೊತ್ತು.
1: ಹಾಂ,
0: ಸ್ಟುಟ್ಗಾರ್ಟ್ ಯೂನಿವರ್ಸಿಟಿ ಜರ್ಮನಿ. ಅಂಡ್ ಆದರೆ ಕೆಲಸ ವಿಲ್ ಬಿ ಆಟೋಮೋಟಿವ್ ಡಿಸೈನರ್ ಆರ್ ಈವನ್ ಎಂಜಿನಿಯರ್. ಅಂದ್ರೆ ಫಾರ್ಮುಲಾ ಒನ್ ಗೆಲ್ಲ ದೇ ನೀಡ್ ಅ ಹೆಡ್ ಇನ್ ಚೀಫ್ ಇಂಜಿನಿಯರ್ ಹೂ ವಿಲ್ ಡಿಸೈನ್ ದ ಕಾರ್ಸ್ ಅಂಡ್ ಇಫ್ ದೇರ್ಸ್ ಎನಿ ಪ್ರಾಬ್ಲಮ್ಸ್ ಹೀ ವಿಲ್ ಫಿಕ್ಸ್. ಇವಾಗ 2026 F1 ಸೀಸನ್ ಅಲ್ಲಿ ಮೆಕ್ಲಾರೆನ್ ಇಸ್ ಕಮಿಂಗ್ ಔಟ್ ವಿತ್ ಅ ಕಂಪ್ಲೀಟ್ಲಿ ನ್ಯೂ ಕಾರ್. ಸೊ ಅದು ಚೀಫ್ ಎಂಜಿನಿಯರ್ ದ ಕೆಲಸ.
1: ಅದ್ವೈತ್, ಸೊ ನಿನ್ ಜೊತೆ ನಿನ್ ಫ್ರೆಂಡ್ಸ್ ಇದಾರೆ ಆಯ್ತಾ? ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮೇ ಬಿ ನಾರ್ಮಲ್ ಇನ್ ದ ಸ್ಕೂಲ್. ಅಲ್ಲ, ನೀನು ಹೇಳ್ತೀಯ ಇವಾಗ ನಾನು ನಾರ್ಮಲ್ ಕಿಡ್ ಅಂತ. ಸೊ ದಟ್ಸ್ ಡಿಫ್ರೆಂಟ್, ಬಟ್ ಐ ಕ್ಯಾನ್ ಸಿ ದ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇನ್ ಯು. ಸ್ಟೂಡೆಂಟ್ಸಿಗೆ ಲೀಡರ್ಶಿಪ್ ರೋಲ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಂಗೆ ಅನ್ಸುತ್ತೆ?
0: ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್? ಇವಾಗ ತುಂಬಾ ಇಂಪಾರ್ಟೆಂಟ್ ಹಂಗೆ ಕಾಣಿಸದೇ ಇರ್ಬೋದು. ಆದ್ರೆ ದೊಡ್ಡವರಾದ್ಮೇಲೆ ಕಂಪನೀಸ್ ಲೀಡ್ ಮಾಡ್ಬೋದು. ಏನ್ ಟೆಲಿಂಗ್ ಸಮ್ವನ್ ಟು ಡೂ ಸಮಥಿಂಗ್ ಇಸ್ ಆಲ್ಸೋ ನೆಸೆಸರಿ ಲೀಡರ್ಶಿಪ್ ಕ್ವಾಲಿಟಿ. ಅಂಡ್ ಇವಾಗ್ಲೂ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಸ್ಟೂಡೆಂಟ್ ಎಲೆಕ್ಷನ್ಸ್ ಇರುತ್ತೆ ಸ್ಕೂಲಲ್ಲಿ, ಅದಕ್ಕೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಸುಮ್ಮನೆ ಎಲ್ಲರ ಜೊತೆ ಫ್ರೆಂಡ್ಸ್ ಅಂತ ಎಲೆಕ್ಟ್ ಮಾಡ್ಬೋದು, ಬಟ್ ಎಲೆಕ್ಟ್ ಆದ್ಮೇಲೆ ಏನಾದ್ರು ಮಾಡ್ಬೇಕಲ್ಲ ಸ್ಕೂಲ್ನ
1: ಪಾಸಿಟಿವ್ ವೇ ಡೈರೆಕ್ಷನ್ ಕೊಡಬೇಕು ಅದೆಲ್ಲ.
0: ಲೀಡರ್ಶಿಪ್ ಕ್ವಾಲಿಟೀಸ್.
1: ಈಗ ನಿನ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ಯಲ್ಲ, ಸೊ ನಿನ್ ಏಜ್ ನ ಮಕ್ಕಳಿಗೆ ಇದರಿಂದ ಏನ್ ಕಲಿಯಕ್ ಸಿಗತ್ತೆ? ನಿನ್ ಪ್ರಾಜೆಕ್ಟ್ಸ್ ಹೌ ಡು ದೇ ಹೆಲ್ಪ್ ದೆಮ್?
0: ಅದು ಕೆಲಸ ಮಾಡ್ಬೋದು, ಕೆಲಸ ಮಾಡದೇ ಇರ್ಬೋದು ಪ್ರಾಜೆಕ್ಟ್ಸ್ ಎಲ್ಲ, ಬಟ್ ದ ಎಕ್ಸ್ಪೀರಿಯನ್ಸ್ ದಟ್ ಯು ಗೆಟ್ ಅಂಡ್ ದ ಥಿಂಗ್ಸ್ ದಟ್ ಯು ಲರ್ನ್ ವೈಲ್ ಮೇಕಿಂಗ್, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಾಡೋದು, ಈವನ್ ಇಫ್ ಇಟ್ ಡಸಂಟ್ ವರ್ಕ್ ಇಟ್ಸ್ ಫನ್ ಟು ಡೂ ಇಟ್. ಅಂಡ್ ಯಾ ಅಷ್ಟೇ.
1: ಈವನ್ ಇಫ್ ಇಟ್ ಫೇಲ್ಸ್, you will get some lesson. That lesson will be there for you, with you alva.
0: We will also gottagutte that hing agala andre hingu maadbodu and it might work the next time.
1: Okay, iga nin friends idare school alli sumar jana, nin close friends idare, so how do they support you and your activities?
0: Support andre school alli ellar tarane irthini nanu andre odu amele p idre aatadu, but the close friends that I have, like I mentioned, that co-founder that I had in the color palette, friends like that are really rare. And we should be grateful to friends like that. ಅವನ್ಗೆ ಸುಮ್ನೆ ಕಾಲ್ ಮಾಡಿ ಹೇಳ್ದೆ ಈ ತರ ಮಾಡ್ತಿದ್ದೀನಿ ಬರ್ತೀಯಾ ಬರಲ್ವಾ ಅಂತ. ಅವನು ಎಲ್ ಬರ್ಬೇಕು ಅಂತ ಕೇಳ್ದ, ಬರ್ತೀನಿ ಅಂತಾನು ಹೇಳಿಲ್ಲ, ಎಲ್ ಬರ್ಬೇಕು ಅಂತ ಕೇಳ್ದ.
1: ಓಕೆ,
0: ಅದಕ್ಕೆ ಆತರ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಬೇಕು ಹಂಗೆ.
1: ಓಕೆ, ಸೊ ಯು ಹ್ಯಾವ್ ಆಲ್ ಫಾರ್ ಆಲ್ ಯುವರ್ ಆಕ್ಟಿವಿಟೀಸ್ ಹ್ಯಾವ್ ಯು ಬಿಲ್ಡ್ ಎನಿ ವೆಬ್ಸೈಟ್?
0: ವೆಬ್ಸೈಟ್ ಅಂದ್ರೆ ಅದು ಮಾಡಿದ್ದೀನಿ, ಆದ್ರೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿದ್ದೀನಿ ವೆಬ್ಸೈಟ್ಸ್, ಬಟ್ ಡೊಮೇನ್ಗೆ ವಿ ಹ್ಯಾವ್ ಟು ಪೇ.
1: Okay.
0: And it's not really necessary to pay for a website that you will rarely see and others will rarely see. So it's, I design can websites.
1: But the important thing is, ninge website design madak barate and
0: barate.
1: In the future you can use it.
0: In the future I can use it. Yes, yes.
1: ಆಕ್ಚುಲಿ ನಿನ್ ಟ್ಯಾಲೆಂಟ್ಗೆ ಟೈಮ್ ಕಡಿಮೆ ಇದೆ ಅದ್ವೈತ್. ಇವಾಗ ನೀನು ಕ್ಯಾನ್ವಾದಲ್ಲಿನೂ ಡಿಸೈನ್ಸ್ ಮಾಡ್ತೀಯ, ನಾನು ನೋಡಿದೆ. ಆಮೇಲೆ ಇನ್ನೂ ಸುಮಾರು ಅಚೀವ್ಮೆಂಟ್ಸ್ ಇದೆ. ಸೊ ಐ ಥಿಂಕ್ ಹೋಪ್ ವಿಲ್ ಸಿ ಯು ಅಗೈನ್ ಇನ್ ಆರ್ ಸ್ಟುಡಿಯೋಸ್ ಒನ್ಸ್ ಅಗೇನ್. ಬಟ್ ಅದ್ವೈತ್, ಯು ಆರ್ ರಿಯಲಿ ಅ ಬಾರ್ನ್ ಟ್ಯಾಲೆಂಟ್. ನಿನ್ನ ಫ್ಯೂಚರ್ ಅಡ್ವೆಂಚರ್ಸ್ಗೆ, ನಿನ್ನ ಎಲ್ಲ ವಾಟ್ ಎವರ್ ಪ್ರಾಜೆಕ್ಟ್ಸ್ ಯು ಟೇಕಪ್, ಎಲ್ಲ ಸಕ್ಸಸ್ ಆಗಲಿ.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಆ್ಯಂಡ್ ಸೇಮ್ ಪ್ಯಾಷನ್ ನಿನ್ನ ಸ್ಟಡೀಸಲ್ಲೂ ಇರಲಿ. ಸೊ ಫಸ್ಟ್ ಸ್ಟಡೀಸ್ ಬೇಸ್ ಬಿಲ್ಡ್ ಆದರೆ ಸೊ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಆಫ್ಟರ್ ದ್ಯಾಟ್ ಅಲ್ವಾ? ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಆಲ್ ದಿ ಬೆಸ್ಟ್.
0: ಧನ್ಯವಾದಗಳು.

ಅಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಫ್ಲೂಯಿಡ್ ಆರ್ಟ್, ಡಿಜಿಟಲ್ ಡಿಸೈನ್, ಡ್ರಮ್ಸ್ ಕಲಾವಿದ, ಬಹುಮುಖ ಪ್ರತಿಭೆ ಅದ್ವೈತ್ ಕಶ್ಯಪ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಆಶಾ ಹಕ್ಕಿಯ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ ದೌಡ್ ಹಾಗೂ ಗ್ಯಾಂಗ್ ಈ ಎರಡೂ ಚಿತ್ರಗಳಿಂದ ಆಯ್ದ ಹಾಡುಗಳು ಕೇಳಿ ಗುಲ್ಮೋಹರ್.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ದೌಡ್ ಹಾಗೂ ಗ್ಯಾಂಗ್ ಚಿತ್ರದಿಂದ ಆಯ್ದ ಗೀತೆಗಳು ಇದುವರೆಗೂ ಮೂಡಿ ಬಂದವು. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಇನ್ನು ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ ಸಂಜೆ 6:30. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. ಕೃಷಿರಂಗ ಕಾರ್ಯಕ್ರಮ 6:51 ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತಾಗಿ ಡಾಕ್ಟರ್ ಶಶಿಧರ್ ಕೆಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಹಾಗೂ ರಾಜಲಕ್ಷ್ಮಿ. ಇದಾದ ಬಳಿಕ ಬೆಂಗಳೂರಿನ ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ಸಿರಿಗಂಧ ರಾತ್ರಿ 8:00. 9:15 ವಾಣಿಶ್ರೀ ಹೆಗಡೆ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30. ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಸ್ವರ್ಣದಾಸ್, ಲಿಖಿತ ಎಂಪಿ. ಕಾರ್ಯಕ್ರಮ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಹೆಚ್ಎಂ ಸ್ಮಿತಾ ಮತ್ತು ಸಿಂಧು ಸುಚೇತನ್ ಅವರ ಯುಗಳ ವಯಲಿನ್ ವಾದನ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಇನ್ನು ಮೃದಂಗ ಸಹಕಾರ ಬಿಎಸ್ ಪ್ರಶಾಂತ್ ಘಟ ಜಿ ಓಂಕಾರ ರಾವ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದಿಂದ. ಗಮನಿಸಿ, ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:05. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನೆಕ್ಸ್ಟ್ ಮಲೋಡಿಯಲ್ಲಿ ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳು, ಗಝಲ್ಸ್ ನಿಮಗಾಗಿ ಈ ಕ್ಷಣದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಮ್ಯೂಸಿಕಲ್ ಯೋಸ್, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 4:34 ಆಗ್ತಾ ಇದೆ. ಮಿಕ್ಸ್ಡ್ ಮೆಲೋಡಿಯಲ್ಲಿ ನಾವು ಕೇಳ್ತಾ ಇದ್ವಿ ಬಾಲಿವುಡ್ ಚಿತ್ರಗೀತೆಗಳು ಹಾಗೂ ನಾನ್ ಫಿಲ್ಮ್ಸ್ ಗಜಲ್ ಹಾಡುಗಳು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 4:51. ಶುಭ ಶನಿವಾರದ ಸಂಜೆಯ ಹೊತ್ತು ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಮಿಕ್ಸ್ಡ್ ಮೆಲೋಡಿ ಹಿಂದಿ ಹಾಡುಗಳು, ನಾನ್ ಫಿಲಂ ಸಾಂಗ್ಸ್ ನಿಮಗಾಗಿ ಕ್ಷಣದಲ್ಲಿ.

ಆದ್ಮೇಲೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 4:57 ಮಿಕ್ಸ್ಡ್ ಮೆಲೋಡಿಯ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೇರಿ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾ ಕಲರ್ಫುಲ್ಲು.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:01:42. ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ರಾತ್ರಿ 11:00 ಮ್ಯೂಸಿಕಲ್ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆಜಿ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಶನಿವಾರ, ಕಾರ್ಪೊರೇಟ್ ವರ್ಕ್ ಅಲ್ಲಿ ಇರೋರಿಗೆ ಇವತ್ತು ವೀಕೆಂಡ್. ಆದ್ರೆ ನಮ್ಮ ಹಲವು ಸ್ನೇಹಿತರು ಆಫೀಸ್ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುವಂತ ಟೈಮ್ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡೋ ಹೊತ್ತಾಗಿದೆ. ಇನ್ನು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ನ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಇವತ್ತು ಕೂಡ ಒಂದು ಟಾಪಿಕ್ ಇದೆ, ಯಾವ ಟಾಪಿಕ್ ಮಾತಾಡಬಹುದು ಅಂತ ಹಾಗೆ ಸುಮ್ಮನೆ ಗೆಸ್ ಮಾಡಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013 9408090013. ಈ ಸಂಖ್ಯೆಗೆ ನಿಮ್ಮ ಗೆಸ್ಗಳು ಬರಲಿ, ಹಾಗೆ ನಿಮ್ಮ ಹೆಸರು ಸಹ ನಿಮ್ಮ ಸಂದೇಶದಲ್ಲಿ ಇರಲಿ. ಇನ್ನು ಏನಿರಬಹುದು ವಿಷಯ ಅಂತ ಯೋಚನೆ ಮಾಡಿ. ಇವತ್ತೇನು, ನಾಳೆ ಏನು, ಇದೇ ನಿಮಗೆ ಕ್ಲೂ. ನೋಡೋಣ ಯಾರೆಲ್ಲ ಹೇಗೆ ಗೆಸ್ ಮಾಡ್ತೀರಾ, ಯಾವ ವಿಷಯ ಇರಬಹುದು ಅಂತ ತಿಳಿಸ್ತೀರಾ ಅಂತ. ಈಗ ಸದ್ಯಕ್ಕೆ ಸಪ್ತಸಾಗರದ ಚೆಯಲ್ಲೋ ಸೈಡಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಕನ್ನಡ ಕಾಮನ ಬಿಲ್ಲು.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:30. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮದ ಮೊದಲಿಗೆ ಕೇಳಿ ರೂಪಾಂತರ ಚಿತ್ರದ ಗೀತೆ. ಕೀರ್ತನ್ ಭಂಡಾರಿಯವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ಮಿದುನ್ ಮುಕುಂದನ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ವಸಂತ ಕಾಲದ ಹೂಗಳು ಚಿತ್ರದ್ದು. ಹಾಡಿದ್ದಾರೆ ಅನಿರುದ್ಧ್ ಶಾಸ್ತ್ರಿ ಹಾಗೂ ಸಿಂಚನಾ ಚಂದನ್. ಸಾಹಿತ್ಯ ಸಚಿನ್ ಶೆಟ್ಟಿ, ಸಂಗೀತ ಭರತ್ ಜನಾರ್ಧನ್.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ವೀರಂ ಚಿತ್ರದಿಂದ ಮೂಡಿಬರಲಿದೆ. ನಿಹಾಲ್ ತೌರೋ ಅವರ ಗಾಯನ, ಸಾಹಿತ್ಯ ಕವಿರಾಜ್, ಸಂಗೀತ ಜೆ ಅನೂಪ್ ಸಿಲಿನ್.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರೆಯ.
2: ದರ್ಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ಇದುವರೆಗೆ ಎಂಆರ್ ಅಭಿಷೇಕ್ ಹಾಗೂ ಸಾಕ್ಷಿ ಭಾಗವತ್ ಅವರ ಧ್ವನಿಯಲ್ಲಿ ರೈಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಭಾನುತೇಜ ಅವರ ಸಾಹಿತ್ಯಕ್ಕೆ ಸೆಂದಿಲ್ ಕುಮಾರ್ ಅವರ ಸಂಗೀತ ಈ ಗೀತೆಗಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ವಿಕಿಪೀಡಿಯಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಮೋದ್ ಮರವಂತೆಯವರ ಸಾಹಿತ್ಯ ಈ ಗೀತೆಗಿತ್ತು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
1: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
4: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
5: ಅಕ್ಕ ಮಹಾದೇವಿಯಾರಿ ಶಿವ ಶರಣರ ನಾಡು
3: ನಮ್ಮ ಕನ್ನಡ ನಾಡು.
4: ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ
6: ಆಕಾಶವಾಣಿ ಬೆಂಗಳೂರು ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
7: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. In West Bengal, re-polling was held today at 15 booths in South 24 Parganas district. These include 11 booths in Ograhat Pashchim and 4 in Diamond Harbour constituency. 72.43% voting was recorded till 3 p.m. Polling has remained largely peaceful across the two assembly segments. The re-polling was ordered by the Election Commission on the basis of reports received from the concerned returning officers and observers. Voting on these polling stations was held on the 29th of last month in the second phase of assembly elections. Counting of votes for the assembly elections held in West Bengal, Kerala, Tamil Nadu, Assam and the Union Territory of Puducherry will be held on Monday.

0: ನಾಳೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. ಏಳು ಡಾಕ್ಟರ್ ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ಭಾಗವಹಿಸುತ್ತಾರೆ. ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಇಂದು ಮತ್ತು ನಾಳೆ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತೆಲಂಗಾಣ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ. ಇವರೊಂದಿಗೆ ಆಶಾ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ರಸಮಂಜರಿ ಶ್ರೀ ಸುರಭಾರತಿ ಸಂಸ್ಕೃತ ಮತ್ತು ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋ ರಹಸ್ಯಂ ಕೇಳುವಿರಿ. 3:00 ಗುಲ್ಮಹರ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:51 ಕೃಷಿ ರಂಗ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾ ರಾಜಗೋಪಾಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:45 ಕೊಂಡಗುಳಿ ಕೆಶಿ ರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಖಾನ್. 8:00 ಸಿರಿಗಂಧ. 9:15 ಅಭಿಜಿತ್ ಶಾಸ್ತ್ರಿ ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ

0: ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
1: ಕಿರಾಣ ಘರಾಣದ ವೈಶಿಷ್ಟ್ಯ ಅಂದರೆ ಶ್ರುತಿಬದ್ಧವಾಗಿ ಯಾವಾಗಿಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡು ಸೌಭಾಗ್ಯ ಬಂತು. ಅವರೆದುರಿಗೆ ಒಂದೂವರೆ ತಾಸು ನಾನು ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ನು ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮದು. ನನಗಿನ ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು 2-3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ತಿರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್ ಸವಾಯಿ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಾಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮ ಬಂಗಾಳಸ್ಯ ದ್ವಯೋಃ ವಿಧಾನಸಭಾಕ್ಷೇತ್ರಯೋಃ 15 ಮತದಾನ ಕೇಂದ್ರೇಷು ಪುನರ್ಮತದಾನೆ ಅಪರಾಹ್ನ ತ್ರಿವಾದನ ಪರ್ಯಂತಂ 270% ಅಧಿಕಂ ಮತದಾನಂ ಸಮಂಕಿತಂ. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಳ ರಾಜ್ಯ ಸುರಕ್ಷಾಯಾಃ ಸುದೃಢೀಕರಣಾಯ ಸಹೈವ ಮತಗಣನಾ ಕೇಂದ್ರಾಣಾಂ ಪರಿತಃ ಶಾಂತಿ ವ್ಯವಸ್ಥಾಯಾಃ ಪರ್ಯವೇಕ್ಷಣಾಯ 65% ಮತಗಣನಾ ನಿರೀಕ್ಷಕಾಃ 77 ಆರಕ್ಷಕ ನಿರೀಕ್ಷಕಾಶ್ಚ ನಿಯೋಜಿತಾಃ. ಛತ್ತೀಸ್ಗಢ ರಾಜ್ಯ ಕಾಂಕೇರ ನಾರಾಯಣಪುರ ಜನಪದ ಸೀಮ್ನಿ ಐಇಡಿ ವಿಸ್ಫೋಟನೆ ಸುರಕ್ಷಾಬಲಸ್ಯ ತ್ರಯಃ ಕರ್ಮಚಾರಿಣಃ ವೀರಗತಿಂ ಅವಾಪ್ನುವನ್ ಏಕಶ್ಚ ವ್ರಣಿತೋ ಜಾತಃ. ಐಪಿಎಲ್ ಕ್ರಿಕೆಟ್ ಸ್ಪರ್ಧಾಯಾಂ ಅದ್ಯ ಸಾಯಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ತಥಾ ಮುಂಬೈ ಇಂಡಿಯನ್ಸ್ ದಲಂ ಇತ್ಯನಯೋಃ ಮಧ್ಯೆ ಪ್ರತಿಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪಶ್ಚಿಮ ಬಂಗಾಳೆ ದಕ್ಷಿಣ 24 ಪರ್ಗನಾ ಜನಪದಸ್ಯ 15 ಮತದಾನ ಕೇಂದ್ರೇಷು ಪುನರ್ಮತದಾನಂ ಸಂಪನ್ನಂ. ಅಸ್ಮಿನ್ ಮಗರಹಾಟ್ ಪಶ್ಚಿಮ ಕ್ಷೇತ್ರಸ್ಯ 11 ಕೇಂದ್ರಾಣಿ ತಥಾ ಡೈಮಂಡ್ ಹಾರ್ಬರ್ ಕ್ಷೇತ್ರಸ್ಯ ಚತ್ವಾರಿ ಮತದಾನ ಕೇಂದ್ರಾಣಿ ಸಮ್ಮಿಲಿತಾನಿ ಸಂತಿ. ಅಂತಿಮ ಸೂಚನಾಯಾಃ ಪ್ರಾಪ್ತಿಂ ಯಾವತ್ 270.14% ಮತದಾನಂ ಸಮಂಕಿತಾನಿ. ಉಭಯೋಃ ವಿಧಾನಸಭಾಕ್ಷೇತ್ರಯೋಃ ಮತದಾನಂ ಪ್ರಾಯಃ ಶಾಂತಿಪೂರ್ಣಂ ಸಮಭವತ್. ಸಂಬದ್ಧ ನಿರ್ವಾಚನಾಧಿಕಾರಿಣಾಂ ತಥಾ ಪರ್ಯವೇಕ್ಷಕಾಣಾಂ ಪ್ರತಿವೇದನಾನಾಂ ಆಧಾರೇಣ ನಿರ್ವಾಚನಾಯೋಗೇನ ಇದಂ ಪುನರ್ಮತದಾನಂ ಆದಿಷ್ಟಂ. ವಿಗತ ಮಾಸಸ್ಯ 39 ದಿನಾಂಕೆ ವಿಧಾನಸಭಾ ನಿರ್ವಾಚನಸ್ಯ ದ್ವಿತೀಯ ಚರಣೆ ಅಸ್ಮಿನ್ ಮತದಾನ ಕೇಂದ್ರೆ ಮತದಾನಂ ಸುಸಂಪನ್ನಂ. ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಅಸಮೇಶು ತಥೈವ ಪುದುಚೇರಿ ಸಂಘರಾಜ್ಯ ಕ್ಷೇತ್ರೆ ಜಾತಾನಾಂ ವಿಧಾನಸಭಾ ನಿರ್ವಾಚನಾನಾಂ ಮತಗಣನಾ ಸೋಮವಾಸರೆ ಭವಿಷ್ಯತಿ. ಅಸಮರಾಜ್ಯಸ್ಯ 26.5%, ಕೇರಳಸ್ಯ 40.5%, ಸಹೈವ ಪುದುಚೇರಿ ರಾಜ್ಯಸ್ಯ 30 ಆಸನಾನಾಂ ಕೃತೆ ಏಪ್ರಿಲ್ ಮಾಸಸ್ಯ 9 ದಿನಾಂಕೆ ಮತದಾನಂ ಅಭವತ್. ತಮಿಳುನಾಡು ರಾಜ್ಯಸ್ಯ 34.2% ವಿಧಾನಸಭಾಕ್ಷೇತ್ರಾಣಾಂ ತಥಾ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಚರಣಸ್ಯ 45.5% ಕೃತೆ ಏಪ್ರಿಲ್ ಮಾಸಸ್ಯ 23 ದಿನಾಂಕೆ ಮತದಾನಂ ಅಭವತ್. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಳ ರಾಜ್ಯ ಅತಿರಿಕ್ತ ಗಣನಾ ಪರ್ಯವೇಕ್ಷಕಾಃ ಆರಕ್ಷಕ ಪರ್ಯವೇಕ್ಷಕಾಶ್ಚ ನಿಯೋಜಿತಾಃ. ಗಣನಾ ಪರ್ಯವೇಕ್ಷಕಾಣಾಂ ಸಹಾಯಂ ಕರ್ತುಂ ಆಹತ್ಯ 65% ಯಾವತ್ ಅತಿರಿಕ್ತ ಗಣನಾ ಪರ್ಯವೇಕ್ಷಕಾಃ ನಿಯೋಜಿತಾಃ ಸಂತಿ. 77 ಆರಕ್ಷಕ ಪರ್ಯವೇಕ್ಷಕಾಃ ಸುರಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣಾಯ ಗಣನಾ ಕೇಂದ್ರಾಣಾಂ ಪರಿತಃ ವಿವಿಧಿ ವ್ಯವಸ್ಥಾ ಸಂಸ್ಥಾಪನಾಯ ನಿರೀಕ್ಷಣಾಯ ಚ ನಿಯೋಜಿತಾಃ. ಛತ್ತೀಸ್ಗಢ ರಾಜ್ಯ ಕಾಂಕೇರ ನಾರಾಯಣಪುರ ಜನಪದ ಸೀಮ್ನಿ ಐಇಡಿ ವಿಸ್ಫೋಟನೆ ಸುರಕ್ಷಾಬಲಸ್ಯ ತ್ರಯಃ ಕರ್ಮಚಾರಿಣಃ ವೀರಗತಿಂ ಅವಾಪ್ನುವನ್ ಏಕಶ್ಚ ವ್ರಣಿತೋ ಜಾತಃ. ಇಯಂ ಘಟನಾ ತದಾ ಸಮಭವತ್ ಯದಾ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಇತ್ಯಸ್ಯ ಕರ್ಮಚಾರಿಣಃ ಏಕಸ್ಯ ವಿಸ್ಫೋಟಕ ಯಂತ್ರಸ್ಯ ನಿಷ್ಕ್ರಿಯಕರಣೆ ನಿರತಾಃ ಆಸನ್. ಆರಕ್ಷಕ ವಿಭಾಗಾತ್ ಪ್ರಾಪ್ತ ಸೂಚನಾನುಸಾರಂ ಛೋಟ್ ಬೇಠಿಯಾ ಥಾನಾ ಕ್ಷೇತ್ರಾಂತರ್ಗತಂ ಮೈನ್ ಶೋಧನಂ ಕ್ಷೇತ್ರ ಪ್ರಭುತ್ವಂ ತಥಾ ಅನ್ವೇಷಣ ಅಭಿಯಾನಸ್ಯ ಏಕಂ ಡಿಆರ್ಜಿ ದಲಂ ನಿಯುಕ್ತಮಾಸೀತ್. ಅಭಿಯಾನಕಾಲೆ ಯದಾ ಐಇಡಿ ಉಪಕರಣಂ ನಿಷ್ಕ್ರಿಯತೆ ಸ್ಮ ತದಾ ತಸ್ಯ ವಿಸ್ಫೋಟಃ ಸಮಭವತ್. ವಿಸ್ಫೋಟನೇನ ನಿರೀಕ್ಷಕಃ ಸುಖರಾಮ್ ವಾಟಿ ತಥಾ ಕೃಷ್ಣಕುಮಾರಾ ಏವಂ ಸಂಜಯ್ ಗಢಪಾಲೆ ಇತ್ಯೇತೆ ಗಂಭೀರ ರೂಪೇಣ ವ್ರಣಿತಾಃ ಅಭವನ್. ಯೈಃ ಅನಂತರಂ ಪ್ರಾಣತ್ಯಾಗಃ ಕೃತಃ. ಅನ್ಯಃ ವ್ರಣಿತಃ ಆರಕ್ಷಕಃ ಪರಮಾನಂದ ಕೋಮರಾ ಚಿಕಿತ್ಸಾಲಯೇ ಉಪಚಾರಾಧೀನಃ ವರ್ತತೆ. ಬಸ್ತರ ಕ್ಷೇತ್ರಸ್ಯ ಆರಕ್ಷಕ ಮಹಾನಿರೀಕ್ಷಕಃ ಸುಂದರರಾಜ್ ಪಿ ಇತ್ಯನೇನ ಪ್ರೋಕ್ತಂ ಯತ್ ಆತ್ಮಸಮರ್ಪಣಂ ಕೃತವತಾಂ ಮಾವೋವಾದಿನಾಂ ತಥಾ ಅನ್ಯ ಸ್ರೋತಸಾಂ ಆಧಾರೇಣ ಗತಮಾಸೇಷು ಬಸ್ತರ ಜನಪದೆ ಬೃಹತ್ ಸಂಖ್ಯಾಯಾಂ ಐಇಡಿ ಉಪಕರಣಾನಿ ಪ್ರಾಪ್ತಾನಿ ನಿಷ್ಕ್ರಿಯಂಚ ಕೃತಾನಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಲೋಕಸಭಾಧ್ಯಕ್ಷೇಣ ಓಂವಿರಲಾವರ್ಯೇಣ ಷಡ್ವಿಂಶತ್ಯಧಿಕದ್ವಿಸಹಸ್ರ ಸಪ್ತವಿಂಶತ್ಯಧಿಕದ್ವಿಸಹಸ್ರ ವರ್ಷಯೋಃ ಕೃತೆ ಚತುರ್ಣಾಂ ಸಂಸದೀಯ ಸಮಿತೀನಾಂ ಪುನರ್ಗಠನಂ ಕೃತಂ. ಲೋಕಸಭಾಯಾಃ ಭಾಜಪಾ ಸದಸ್ಯಃ ಡಾಕ್ಟರ್ ಸಂಜಯ ಜಾಯಸವಾಲಃ ಪ್ರಾಕ್ಕಲನ ಸಮಿತೇಃ ಅಧ್ಯಕ್ಷತ್ವೇನ ನಿಯುಕ್ತಃ. ಸಾರ್ವಜನಿಕ ಉಪಕ್ರಮ ಸಮಿತ್ಯಾಃ ನೇತೃತ್ವಂ ಭಾಜಪೇತಿ ದಲಸ್ಯ ಸಾಂಸದಃ ವೈಜಯಂತ್ಯ ಪಾಂಡ್ಯಾ ಕರಿಷ್ಯತಿ. ವಿರಲಾವರ್ಯಃ ಲೋಕಸಭಾಯಾಃ ಕಾಂಗ್ರೆಸ್ ಸದಸ್ಯಂ ಕೆಸಿ ವೇಣುಗೋಪಾಲಂ ಲೋಕಲೇಖಾ ಸಮಿತ್ಯಾಃ ಅಧ್ಯಕ್ಷತ್ವೇನ ನಿಯುಕ್ತವಾನ್. ಅನುಸೂಚಿತ ಜಾತಿ ಅನುಸೂಚಿತ ಜನಜಾತಿ ಕಲ್ಯಾಣ ಸಮಿತ್ಯಾಃ ನೇತೃತ್ವಂ ಲೋಕಸಭಾಯಾಃ ಭಾಜಪಾ ಸದಸ್ಯಃ ಫಗ್ಗನ್ ಸಿಂಗ್ ಕುಲಸ್ತೆ ವರ್ಯೇಣ ಭವಿಷ್ಯತಿ. ಗುಜರಾತ್ ರಾಜ್ಯಸ್ಯ ಸೂರತ್ನಗರೆ ವೈಬ್ರೆಂಟ್ ಗುಜರಾತ್ ಕ್ಷೇತ್ರೀಯ ಶಿಖರ ಸಮ್ಮೇಳನಂ ಸಂಪನ್ನಂ. ಅಸ್ಮಿನ್ ತಾವತ್ ತ್ರಿಪಂಚಾಶತ್ ಸಹಸ್ರಾಧಿಕ ತ್ರಿಲಕ್ಷ ಕೋಟಿ ರೂಪ್ಯತೋಪ್ಯಧಿಕಾನಾಂ ದ್ವಿನವತ್ಯಧಿಕ ಸಪ್ತಶತಾಧಿಕ ದ್ವಿಸಹಸ್ರ ಸಹಮತಿ ಜ್ಞಾಪನ ಪ್ರಪತ್ರೇಷು ಹಸ್ತಾಕ್ಷರಂ ಅಭವತ್. ಅಸ್ಯ ಶಿಖರ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯನ್ ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಅವದತ್ ಯತ್ ಭಾರತೇನ ವೈಶ್ವಿಕಾಪೂರ್ತಿ ಶೃಂಖಲಾಯಾಃ ಬಾಧಾಃ ಅವಸರೇಷು ಪರಿವರ್ತಯಿತ್ವಾ ಆತ್ಮನಿರ್ಭರ ಉತ್ಪಾದನ ಕೇಂದ್ರ ರೂಪೇಣ ಸಮೇಧನೀಯಂ. ತೇನ ಸಬಲಂ ಪ್ರೋಕ್ತಂ ಯತ್ ದೇಶಸ್ಯ ಉತ್ಪಾದನ ಕ್ಷಮತಾಯಾಃ ಸಂವರ್ಧನಂ ಸ್ಥಾಯಿತ್ವಸ್ಯ ನಿರ್ಮಾಣಂ ಚ ದೇಶಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ. ತೇನ ಅಗ್ರೇ ಪ್ರೋಕ್ತಂ ಯತ್ ಏತಾದೃಶಾಣಿ ಕ್ಷೇತ್ರೀಯ ಸಮ್ಮೇಳನಾನಿ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರಾಪ್ತುಂ ಮಹತಿಂ ಭೂಮಿಕಾಂ ನಿರ್ವಹಂತಿ. ಅತ್ರಾವಸರೆ ಉಪಸ್ಥಿತಾನ್ ಜನಾನ್ ಸಂಬೋಧಯನ್ ಗುಜರಾತ್ ರಾಜ್ಯಸ್ಯ ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಹಸ್ತಾಕ್ಷರೀಕೃತೈಃ ಸಂಧಿಭಿಃ ಆಗಾಮಿ ತ್ರಿಷು ವರ್ಷೇಷು ದ್ವಿದಶಮಲವ್ ದ್ವ್ಯಶೀತಿ ಲಕ್ಷ ಯುವಾನಃ ಪ್ರತ್ಯಕ್ಷೋದ್ಯೋಗಸ್ಯ ಅವಸರಾನ್ ಪ್ರಾಪ್ಸ್ಯಂತಿ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯನ ಪಶ್ಚಿಮ ಬಂಗಾಳ ನಿರ್ವಾಚನೆ ಮತಗಣನಾ ಪರ್ಯವೇಕ್ಷಕತ್ವೇನ ಕೇವಲಂ ಕೇಂದ್ರ ಸರ್ವಕಾರಸ್ಯ ಕರ್ಮಚಾರಿಣಾಂ ನಿಯುಕ್ತೌ ನಿರ್ವಾಚನಾಯೋಗಸ್ಯ ನಿರ್ಣಯ ಹಸ್ತಕ್ಷೇಪಂ ನಿರಾಕೃತಂ. ನ್ಯಾಯಮೂರ್ತಿನಾ ಪಿಎಸ್ ನರಸಿಂಹ ತಥಾ ನ್ಯಾಯಮೂರ್ತಿನಾ ಜಯಮಾಲ್ಯ ಬಾಗಚಿ ಇತ್ಯನಯೋಃ ಪೀಠೇನ ನಿರ್ದಿಷ್ಟಂ ಯತ್ ಆಯೋಗಸ್ಯ ದಿಶಾನಿರ್ದೇಶಾನಾಂ ಕಠೋರತಯಾ ಪಾಲನಂ ಭವೇತ್. ಅಯಂ ನಿರ್ಣಯಃ ತೃಣಮೂಲ ಕಾಂಗ್ರೆಸ್ ದಲಸ್ಯ ಕೃತೆ ಏಕಃ ಮಹತ್ತರಃ ಆಘಾತಃ ಅಸ್ತಿ ಯೇನ ಅಸ್ಯ ನಿರ್ಣಯಸ್ಯ ವಿರೋಧಃ ಕೃತಃ ಆಸೀತ್. ನ್ಯಾಯಾಲಯಸ್ಯ ವಿಚಾರ ವಿಮರ್ಶಕಾಲೇ ನ್ಯಾಯಮೂರ್ತಿನಾ ಬಾಗಚಿ ಇತ್ಯಮುನಾ ಪ್ರೋಕ್ತಂ ಯತ್ ಅಧಿಕಾರಿಣಾಂ ಚಯನಸ್ಯ ಅಧಿಕಾರಃ ನಿರ್ವಾಚನಾಯೋಗಸ್ಯ ಪಾರ್ಶ್ವೇ ಏವ ವರ್ತತೆ. ತೇನ ಏತದಪಿ ಪ್ರೋಕ್ತಂ ಯತ್ ಪ್ರತ್ಯೇಕಂ ಮತಗಣನಾ ಪೀಠಿಕಾಯಾಂ ಪೂರ್ವಮೇವ ಅಭಿಕರ್ತಾರಃ ಪರ್ಯವೇಕ್ಷಕಾಃ ತಥಾ ನಿರೀಕ್ಷಕಾಃ ಉಪಸ್ಥಿತಾಃ ಭವಂತಿ. ಏವಂ ಸ್ಥಿತೌ ಕೇಂದ್ರ ಕರ್ಮಚಾರಿಣಾಂ ಉಪಸ್ಥಿತ್ಯಾಃ ವಿಷಯೇ ದರ್ಶಿತಾನಾಂ ಚಿಂತನಾನಾಂ ಉಪರಿ ತೇನ ಪ್ರಶ್ನಚಿಹ್ನಮಪಿ ಉತ್ಥಾಪಿತಂ. ಉತ್ತರ ಪ್ರದೇಶೇ ಸಪ್ತವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಗೃಹಸೂಚ್ಯಾಂ ಕೇಂದ್ರಿತಂ ಜನಗಣನಾಯಾಃ ಪ್ರಥಮಂ ಚರಣಂ ಅಸ್ಮಿನ್ ಮಾಸೆ ದ್ವಾವಿಂಶತಿಃ ದಿನಾಂಕೆ ಆರಭ್ಯತೆ. ಮೇ ಮಾಸಸ್ಯ ಸಪ್ತಮಿ ದಿನಾಂಕಾತ್ ಸ್ವಗಣನಾಯಾಃ ಸೌವಿಧ್ಯಂ ಪ್ರಾಪ್ಯತೆ. ಲಖನೌ ನಗರೆ ವಾರ್ತಾಹರ ಸಮ್ಮೇಳನೆ ಸೆನ್ಸಸ್ ಆಪರೇಷನ್ಸ್ ಇತ್ಯಸ್ಯ ರಾಜ್ಯ ನಿರ್ದೇಶಿಕಾ ತಥಾ ಮುಖ್ಯ ಪ್ರಧಾನ ಸೆನ್ಸಸ್ ಅಧಿಕಾರಿಣಾ ಶೀತಲ ವರ್ಮಾ ಇತ್ಯನಯಾ ಪ್ರೋಕ್ತಂ ಯತ್ ನಾಗರಿಕಾಃ ಅಸ್ಯ ಮಾಸಸ್ಯ ಸಪ್ತಮ ದಿನಾಂಕಾತ್ ಆಧಿಕಾರಿಕ ಜಾಲಪಟಲೆ ಪಂಜೀಕರಣಂ ಕೃತ್ವಾ ಸ್ವಗಣನಾ ಸೌಕರ್ಯಸ್ಯ ಮಾಧ್ಯಮೇನ ಭಾಗಂ ಗ್ರಹೀತುಂ ಶಕ್ನುವಂತಿ. ಪ್ರಕ್ರಿಯಾಂ ಸಮಾಪ್ಯತೆ ಏಕಂ ವಿಶಿಷ್ಟಂ ಕೂಟ ಸಂಕೇತಂ ಪ್ರಾಪ್ಸ್ಯಂತಿ ಯಚ್ಚ ಗೃಹಗಣನಾಯಾಃ ಸಮಯೆ ಪ್ರಗಣಕೇನ ಸಹ ಅವಶ್ಯಂ ವಿನಿಮಯೀ ಕರಣೀಯಂ. ಸೂಚನಾ ಪ್ರಸಾರಣ ಮಂತ್ರಾಲಯಃ ಸಂಪ್ರೇಷಣ ವಿಶೇಷಜ್ಞಂ ಪ್ರಸೂನ ಜೋಶಿ ಇತ್ಯಮುಂ ಭಾರತಸ್ಯ ಸಾರ್ವಜನಿಕ ಸೇವಾ ಪ್ರಸಾರಕಸ್ಯ ಪ್ರಸಾರ ಭಾರತಿ ಇತ್ಯಸ್ಯ ಅಧ್ಯಕ್ಷತ್ವೇನ ನಿಯುಕ್ತವಾನ್. ಶ್ರೀಜೋಶಿನ ಕೃತಿತ್ವೇ ಸಮಾದೃತಾನಿ ಚಲಚ್ಚಿತ್ರ ಗೀತಾನಿ ವಿಜ್ಞಾಪನ ಅಭಿಯಾನಾನಿ ಸಾಮಾಜಿಕ ಅನುರಣಿತ ಕಥಾಕಥನಾನಿ ಚ ಸಂತಿ. ಭಾರತ ಸರ್ವಕಾರೇಣ ಸ್ವನಾಗರಿಕಾಣಾಂ ಕೃತೆ ತಕ್ಷಣ ಆಪತ್ಸೂಚನಾ ಸೇವಾಯೈ ಸ್ವದೇಶೀಯ ತಂತ್ರಜ್ಞಾನಸ್ಯ ಉಪಯೋಗೇನ ಸ್ವಸ್ಯ ಪ್ರಕೋಷ್ಠ ಪ್ರಸಾರ ವ್ಯವಸ್ಥಾ ಸಮಾರಬ್ಧ. तस्मिन्नेव क्रमे अद्य मध्याह्ने नागरिकाणां चलदूरभाषीय यन्त्रेषु परीक्षणार्थं ध्वनि सूचनया सह सन्देशाः प्रेषिताः। आईपीएल क्रिकेट क्रीडायां चेन्नई सुपर किंग्स दलम अद्य सायंकाले 7:30 चेन्नई नगरे मुंबई इंडियंस दलम सम्मुखी करिष्यति। इति वार्ताः।
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ಸಾಮಾನ್ಯ ಮನುಷ್ಯರಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ, ವಿಶೇಷವಾಗಿ ಮರಗಿಡಗಳ ಕುರಿತಾಗಿ ನಾವು ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಮ್ಮ ಬಟ್ಟೆ ಒಗೆದ ಪಾತ್ರೆ ತೊಳೆದ ನೀರುಗಳನ್ನ ನಮ್ಮ ಗಾರ್ಡನ್ ಏರಿಯಾಗೆ ಬಿಡೋದಾಗಿರ್ಬಹುದು, ಅಥವಾ ಮನೆಯಲ್ಲಿ ಮೊಸರು ಉಳಿತು ಸ್ವಲ್ಪ ಸಾರು ಉಳ್ಕೊಂತು ಅಂತ ಅಂದ್ರೆ ಕೆಲವರು ಹೋಗಿ ಅದನ್ನ ಗಿಡಕ್ಕೆ ಹಾಕ್ಬಿಡ್ತಾರೆ, ಓ ಕರ್ಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಈ ತರ ಅಭ್ಯಾಸಗಳೆಲ್ಲ ಒಳ್ಳೇದಾ? ಮತ್ತೆ ಒಂದಷ್ಟು ಇಂಥ ಮಿಸ್ಟೇಕ್ಸ್ ನ ನೀವು ದಯವಿಟ್ಟು ಅಡ್ರೆಸ್
3: ಮಾಡಿ. ಇದು ಸೆಕೆಂಡರಿ ವಾಟರ್ ತರ್ಷರಿ ವಾಟರ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಆ ನೀರನ್ನ ಮೆತ್ತಗೆ ಅದರಲ್ಲಿ ಕೆಮಿಕಲ್ ಸ್ವಲ್ಪ ಗೊತ್ತಲ್ಲ ಕಮ್ಮಿ ಇರುತ್ತೆ, ತಗೊಂಡು ಮರಕ್ಕೆ ಗಿಡಕ್ಕೆ ಬಿಡ್ತಾ ಇದ್ರು. ಬಿಡ್ತಾ ಇದ್ದಾಗ ಏನಾಯ್ತು, ಅದ್ರದ್ದು ಟ್ರೀ ಹೆಲ್ತ್ ಏನಿದೆಯೋ, ಟ್ರೀದು ಎಲೆ ಇದು ಎಲ್ಲ ಡಿಟೀರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಅವರು ಅದನ್ನ ಎಷ್ಟೊಂದು ಜನ ಟ್ರೈ ಮಾಡಿದ್ರು, ಕೇಳಿದ್ರು, ಎಲ್ಲಾದ್ರೂ ಅದು ಗೊತ್ತೇ ಆಗಲಿಲ್ಲ, ರೆಕ್ಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ ನನ್ನ ಮೆಂಟರ್ ಅವ್ರದ್ದು ಅಪಾರ್ಟ್ಮೆಂಟ್ ಅದು ಆಕ್ಚುಲಿ ನಮ್ಮ ಸರ್ಜಾಪುರದಲ್ಲಿ, ಅವರು ವಿಜಯನ ಕರೆಸಿ ನೋಡ್ತೇನೆ ಅಂದರೆ ನಾನು ಹೋಗಿ ಚೆಕ್ ಮಾಡಿದಾಗ ಅದು ಸೆಕೆಂಡ್ರಿ ಟರ್ಷರಿ ವಾಟರ್ ಏನಾಗಿತ್ತು, ಅದು ಕಂಟ ಸ್ವಲ್ಪ ಇದಾಗಿ ಅದು ಓವರ್ ದ ಟೈಮ್ ಒಂದು 2-3 ಇಯರ್ಸ್ ಆಗಿ ಟ್ರೀ ಹೆಲ್ತ್ ಏನಾದ್ರು ಡಿಟೀರಿಯೇಟ್ ಆಗಿತ್ತು. ಆಕ್ಚುಲಿ ಇಮಿಡಿಯೇಟ್ ಆಗಿ ಆ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ ಕೊಟ್ಟು ನಾವು ಆಮೇಲೆ ಮೆನ್ಯೂರು ಆಮೇಲೆ ನ್ಯೂಟ್ರಿಷನ್ಸ್ ಎಲ್ಲ ಪಂಪ್ ಮಾಡಿದ್ಮೇಲೆ

0: ಮೇಲೆ ಆ ಗಿಡ ಇವತ್ತು ತುಂಬಾ ಚೆನ್ನಾಗಾಗಿದೆ. ಆಕ್ಚುಲಿ ಹೂವು ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಆಯಿತು. ಸೊ ಪ್ರಾಕ್ಟೀಸಸ್ ಏನಾಗಿರಬೇಕು, ಫ್ಯಾಕ್ಟ್ ಬೇಸ್ ಆಗಿರ್ಬೇಕು. ಆಕ್ಚುಲಿ ಇಟ್ ಹ್ಯಾಸ್ ಟು ಹೆಲ್ಪ್ ದ ಹೋಲಿಸ್ಟಿಕಲಿ. ಆ ಈ ರಿಯೂಸಬಿಲಿಟಿನೂ ಬರೋ, ರೀಸೈಕಲ್ ಬರೋದ್ರಿಂದ ಅದನ್ನು ಮಾಡಬೇಕಾದ್ರೆ ಅದು ಕರೆಕ್ಟ್ ಪ್ರಾಕ್ಟೀಸ್ ಅಂತ ನಾವು ನೋಡಬೇಕಾಗತ್ತೆ. ಆಕ್ಚುಲಿ ಅದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ಟು ಭೂಮಿಗೆ ಕೊಡ್ತೀರಾ ಎಲ್ಲದನ್ನು ಇನ್ಕ್ಲೂಡ್ ಮಾಡೋದಕ್ಕೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ ರಾಂಗ್ ಆಗಿ ನಾವು ಇದು ಮಾಡಿದ್ರೆ, ಇವಾಗ ಹೇಳಿದ್ನಲ್ಲ ಕಾರ್ ಹತ್ತು ತಗೊಳ್ಳೋದು ಇಲ್ಲ ಐದು ತಗೊಳ್ಳೋದು, ಎರಡು ಮನೆ ಮಾಡೋದು ಮೂರು ಮಾಡೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ದು ಈ ಎಂಟೈರ್ ಸಸ್ಟೈನಬಲ್ ಚಾಯ್ಸಸ್ಸಲ್ಲಿ ನೀವು ಇದು ಇವಾಗ ಅರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಅಂತ ಹೇಳ್ತಾರೆ, ಮಿನಿಮೈಸ್ ದ ವೇಸ್ಟ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೆಲ್ಲ ಬರುತ್ತೆ. ನನ್ ಕೇಳಿದ್ರೆ ಯೂಸ್ ವಾಟ್ ಎವರ್ ಯು ವಾಂಟ್, ಡೋಂಟ್ ಅಬ್ಯೂಸ್.
1: ಬಹಳ ಚೆನ್ನಾಗಿ ಹೇಳಿದ್ರೆ
0: ಯು ಗಾಟ್ ಇಟ್ ನೋ. ಈ ಪ್ರಾಕ್ಟೀಸ್ನ ನೀವು ತಂದರೆ ರಿಡ್ಯೂಸ್ ರೀಯೂಸ್ ರೀಸೈಕಲ್ ಇದೆಯಲ್ಲ ಅದೊಂದು ಸ್ಟೆಪ್ ಮೇಲೆ ಹೋಗ್ತೀರ. ಆ್ಯಕ್ಚುಲಿ ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತೊಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಆಮೇಲಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಬೇಕು ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಇದೆಲ್ಲನೂ ಅರ್ತ್ ಡೇದು ಭಾಗ ಆಗುತ್ತೆ. ಆ್ಯಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವು ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ
1: ಪರಿಪೂರ್ಣವಾದ ಭೂದಿನ
0: ಭೂದಿನ ಆಗತ್ತೆ. ಆಕ್ಚುಲಿ ಯಾಕಂದ್ರೆ ಈ ಭೂದೇವಿ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಇರೋದು. ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್. ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಎಲ್ಲದಕ್ಕೂ ಏನಾಗ್ತಾ ಇದೆ ಅಂದರೆ ಜನ ಡಿಸ್ಟ್ರಿಬ್ಯೂಷನ್ಸ್ ನೋಡ್ತಾ ಇಲ್ಲ, ಆಮೇಲಿಂದ ಕಂಟ್ರೋಲ್ ಇಲ್ಲ ಅದು ಯೂಸಬಿಲಿಟಿದು. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನು ಬಿಸಿ ಗಾಳಿ ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇಯಲ್ಲಿ ತುಂಬ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನು ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಆ ಪ್ರಾಕ್ಟೀಸಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡು ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ಥ್.
2: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
8: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
9: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
10: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
11: ನೀನ್ ಮಾಡಿದ್ದು ನೀನೇ ತಿನ್ನು.
12: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
13: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
14: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
15: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
16: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ

0: ಕಲ್ಲೇಟೀರ ಕುಟುಂಬಕ್ಕೆ ತಂಡಕ್ಕೆ ಜಯ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ರಾಜ್ಯಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವಿಯ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಆದರೆ ರಾಜ್ಯದ ಜನತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ವ್ಯಾಪಕ ಭ್ರಷ್ಟಾಚಾರಗಳಿಂದಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದರು. ಇದೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಸಾರ್ವಜನಿಕ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದತೆಗಳು ನಡೆಯುತ್ತಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಯುವ ಜನತೆಯ ಆಶೋತ್ತರ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದ್ದು ಎಲ್ಲಾ ರೀತಿಯ ನೆರವು ಒದಗಿಸುತ್ತಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶದ್ವಾರ ಉದ್ಘಾಟನೆ ಹಾಗೂ ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನತೆ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರಮ ದೊಡ್ಡದು ಎಂದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಶೀಘ್ರದಲ್ಲೇ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಕ್ಕುಂಡಿಯ ಶಿಲ್ಪ ಕಲಾಕೃತಿಗಳ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಲಕ್ಕುಂಡಿ ಗ್ರಾಮದಲ್ಲಿರುವ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಕೈಗೊಂಡು ಅದಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ನಡೆದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕುಲ್ಲೇಟೀರ ಕುಟುಂಬ ತಂಡವು ಜಯಗಳಿಸಿದೆ. ಇಂದು ನಡೆದ ರೋಚಕ ಫೈನಲ್ಸ್ನಲ್ಲಿ ಚಪ್ಪುಡೀರ ತಂಡವನ್ನು 3-1 ಗೋಲುಗಳ ಅಂತರದಿಂದ ಕುಲ್ಲೇಟೀರ ತಂಡವು ಮಣಿಸಿ ಚೇನಂಡ ಕಪ್ ಹಾಕಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟವನ್ನು ಕೇಂದ್ರದ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಸಂಸದ ಯದುವೀರ್ ಒಡೆಯರ್, ಶಾಸಕ ಎಎಸ್ ಪೊನ್ನಪ್ಪ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಕೆ ಬೋಪಣ್ಣ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು. ಕೊಡವ ಸಮುದಾಯದಲ್ಲಿ ಹಾಕಿ ಕ್ರೀಡೆಯನ್ನು

ಉತ್ತೇಜಿಸುವ ನಿಟ್ಟಿನಲ್ಲಿ 26 ವರ್ಷಗಳ ಹಿಂದೆ ಕರಡ ಗ್ರಾಮದಲ್ಲಿ ಪಾಂಡಂಡ ಕುಟ್ಟಪ್ಪ ಅವರ ವಿನೂತನ ಪರಿಕಲ್ಪನೆಯಾಗಿ ಜಾರಿಗೊಂಡ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ಇದೀಗ ಯಶಸ್ವಿ 26ನೇ ವರ್ಷವನ್ನು ಪೂರೈಸಿದೆ. ಈ ವರ್ಷ ದಾಖಲೆಯ 383 ಕುಟುಂಬ ತಂಡಗಳ 3,600 ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವರ್ಷ ಅಜ್ಜಿ ಕುಟೀರ ಕುಟುಂಬದವರು ಹಾಕಿ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು ಅವರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಜಿಲ್ಲೆಯ ಯುವ ಕಾರ್ಮಿಕರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗದೆ ಸ್ಥಳೀಯವಾಗಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಲಾಗಿದ್ದು 256 ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮವಹಿಸಬೇಕೆಂದು ಸೂಚಿಸಿದರು. ಪ್ರಯಾಣಿಕರ ಸಾಮರ್ಥ್ಯ ಮತ್ತು ಅನುಕೂಲತೆಯನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆಯು ಕೆಲವು ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ನಿರ್ಧರಿಸಿದೆ. ಪ್ರತಿ ರೈಲಿಗೂ ತಲಾ 1 ಎಸಿ 3 ಟೈರ್ ಬೋಗಿ, 3 ಸ್ಲೀಪರ್ ಕ್ಲಾಸ್ ಬೋಗಿ, 1 ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸೇರಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಯಶವಂತಪುರ ವಿಜಯಪುರ, ಯಶವಂತಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳಿಗೆ 5 ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರೊಂದಿಗೆ ಒಟ್ಟು ಬೋಗಿಗಳ ಸಂಖ್ಯೆ 13-18 ಏರಿಕೆಯಾಗಿದೆ. ಈ ಪರಿಷ್ಕೃತ ಬದಲಾವಣೆ ಯಶವಂತಪುರದಿಂದ ಮೇ 8 ಮತ್ತು ವಿಜಯಪುರದಿಂದ ಮೇ 9 ಜಾರಿಗೆ ಬರಲಿದೆ. ಯಶವಂತಪುರ ಹಿಂದೂಪುರ, ಯಶವಂತಪುರ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಸಹ 13-18 ಹೆಚ್ಚಿಸಲಾಗಿದೆ. ಪರಿಷ್ಕೃತ ಯೋಜನೆಯು ಇದೇ 10 ಯಶವಂತಪುರ ಮತ್ತು ಹಿಂದೂಪುರ ಎರಡೂ ಕಡೆಗಳಿಂದ ಜಾರಿಗೆ ಬರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಣಹವೆ ಇತ್ತು. ಮೈಸೂರು ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ಇದೇ 20 ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35

0: ಕೃಷಿರಂಗ
1: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಸಮಸ್ತ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲ ರೈತ ಬಾಂಧವರಿಗೂ
1: ಇಂದಿನ ಕೃಷಿರಂಗದಲ್ಲಿ ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಶಶಿಧರ್ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ ನಂತರ ಹಾಗೂ ರಾಜಲಕ್ಷ್ಮಿ ರಾಜೀವ್. ನಂತರ ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ.

0: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ರೇಷ್ಮೆ ಬೆಳೆಗಾರರು ಕೈಗೊಳ್ಳಬೇಕಾದ ನಿರ್ವಹಣಾ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಶಶಿಧರ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಶಿಧರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮ್ಮ ಜೊತೆಗೆ ರಾಜಲಕ್ಷ್ಮಿ ಅವರು ಇದ್ದಾರೆ.
2: ನಮಸ್ಕಾರ ಸರ್.
1: ನಮಸ್ತೆ ಮೇಡಮ್. ನಮಸ್ತೆ
0: ಡಾಕ್ಟರೇ. ಇವತ್ತು ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ರೇಷ್ಮೆ ಬೆಳೆಗಾರರು ಅದರಲ್ಲಿ ಏನೇನು ಕೈಗೊಳ್ಳಬೇಕಾದ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು, ಅದರಲ್ಲಿ ಹಿಪ್ಪು ನೇರಳೆ ಬೇಸಾಯದಲ್ಲಿ ಕೈಗೊಳ್ಳಬೇಕಾದ ತಾಂತ್ರಿಕತಾ ಕ್ರಮಗಳನ್ನು ಒಂದೊಂದಾಗಿ ತಿಳಿಸ್ಕೊಡಿ. ಅದರಲ್ಲಿ ಮಣ್ಣು ಪರೀಕ್ಷೆ ಏನಿರ್ತದೆ, ಹಿಪ್ಪು ನೇರಳೆ ನಾಟಿ ವಿಧಾನ, ಹೀಗೆ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೆ.
1: ತಮಗೆಲ್ಲ ತಿಳಿದಿರೋ ಹಾಗೆ ರೇಷ್ಮೆ ಕೃಷಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತಲೇ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ರೇಷ್ಮೆ ಕೃಷಿ ಉತ್ಪಾದನೆಯಲ್ಲಿ ಎರಡನೇ ದೇಶ ಪ್ರಪಂಚದಲ್ಲಿ. ಅದೇ ರೀತಿ ಚೈನಾ ಮೊದಲನೇ ಸ್ಥಾನದಲ್ಲಿದೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಕೃಷಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಯಾಕಂದರೆ ಒಟ್ಟು ರೇಷ್ಮೆ ಕೃಷಿ ಉತ್ಪಾದನೆ ಅಂದರೆ ರೇಷ್ಮೆ ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14,000 ಮೆಟ್ರಿಕ್ ಟನ್ನಷ್ಟು ಪ್ರತಿ ವರ್ಷ ಉತ್ಪಾದನೆ ಆಗ್ತಾ ಇದೆ. ಅಂದರೆ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಇದೆ. ಕಾರಣ ಇತ್ತೀಚಿನ ನೂತನ ತಾಂತ್ರಿಕತೆಗಳು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲದಾಗಿರ್ಬೋದು, ಅದೇ ರೀತಿ ನಮ್ಮ ರೇಷ್ಮೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಮರ್ಪಕವಾಗಿ ರೈತರಿಗೆ ಹೊಸ ಹೊಸ ತಾಂತ್ರಿಕತೆಗಳು ಮುಟ್ತಿರೋದ್ರಿಂದ ಎಲ್ಲ ರೇಷ್ಮೆ ಬೆಳೆಗಾರರು ಯಶಸ್ವಿಯಾಗಿ ರೇಷ್ಮೆ ಗೂಡು ಉತ್ಪಾದನೆ ಮಾಡ್ತಿದ್ದಾರೆ ಅಂತಲೇ ಇಲ್ಲಿ ನಾವು ತಿಳ್ಕೊಬೋದು. ಮುಖ್ಯವಾಗಿ ಅಂದರೆ ಇವಾಗ ರೇಷ್ಮೆ ಕೃಷಿ ಅಂದರೆ ವಿಶೇಷವಾಗಿ ಇಲ್ಲಿ ನಾವು ಮೂರು ಹಂತಗಳನ್ನ ಕಾಣ್ತೀವಿ. ಮೊದಲನೇದಾಗಿ ಹಿಪ್ಪು ನೇರಳೆ ಬೇಸಾಯ, ಎರಡನೇದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಅಂದರೆ ವೈಜ್ಞಾನಿಕ ರೇಷ್ಮೆ ಹುಳು ಸಾಕಾಣಿಕೆ, ಮೂರನೇದಾಗಿ ಸಿಲ್ಕ್ ರೀಲಿಂಗ್ ನಾವು ಅದೇ ರೇಷ್ಮೆ ನೂಲು ಬಿಚ್ಚಾಣಿಕೆ, ಇವು ಮೂರು ರೇಷ್ಮೆ ಕೃಷಿಯ ಒಂದು ಅವಿಭಾಜ್ಯ ಅಂಗಗಳೇ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು, ಯಾಕಂದರೆ ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂದರೆ ಹಿಪ್ಪುನೇಳೆ ಸೊಪ್ಪು. ಹಿಪ್ಪುನೇಳೆ ಸೊಪ್ಪು ಮುಖಾಂತರನೇ, ಯಾಕಂದರೆ ಹಿಪ್ಪುನೇಳೆ ಸೊಪ್ಪು ಬಿಟ್ಟು ಬೇರೆ ಯಾವ ಸೊಪ್ಪು ಹಾಕಿದ್ರು ರೇಷ್ಮೆ ಹುಳು ತಿನ್ನೋದಿಲ್ಲ. ಹಂಗಾಗಿ ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂತ ಹಿಪ್ಪುನೇಳೆ ಸೊಪ್ಪನ್ನು ನಾವು ಕೊಡ್ತಾ ಇರೋದು. ಹಂಗಾಗಿ ನಾವು ಯಾವುದೇ ರೀತಿಯ ಒಂದು ಉತ್ತಮ ಗುಣಮಟ್ಟದ ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆ ಮಾಡಬೇಕು ಅಂದರೆ ಪ್ರಥಮವಾಗಿ ನಾವು ನಮಗೆ ಶೇಕಡ 60% ಅಂದರೆ ಒಟ್ಟು ಉತ್ಪಾದನೆಯ ಒಂದು ಶೇಕಡ ಅಂತ ಗಮನಿಸಿದಾಗ 60% ನಾವು ಹಿಪ್ಪುನೇಳೆ ತೋಟ ನಿರ್ವಹಣೆಗೆ ನಾವು ಪ್ರಾಮುಖ್ಯತೆನ ಕೊಡ್ತೀವಿ. ಯಾಕಂದರೆ ನಮಗೆ ಗುಣಮಟ್ಟದ ಸೊಪ್ಪಿತ್ತು ಅಂದರೆ ಅದನ್ನು ತಿಂದಂಥ ರೇಷ್ಮೆ ಹುಳು ಗುಣಮಟ್ಟದ ಒಂದು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡೋದು. ಇಲ್ಲಾಂದರೆ ಇವಾಗ ಸೊಪ್ಪಲ್ಲೇ ಗುಣಮಟ್ಟ ಇಲ್ಲ, ಒಂದು ಸ್ವಲ್ಪ ಗುಣಮಟ್ಟ ಕಡಿಮೆ ಇದೆ, ಕಳಪೆ ಗುಣಮಟ್ಟದ ಸೊಪ್ಪು ಕೊಟ್ಟರೆ ಅದೇ ರೀತಿ ರೇಷ್ಮೆ ಗೂಡಿನ ಉತ್ಪಾದನೆಯಲ್ಲೂ ಇಳುವರಿ ಕಮ್ಮಿ ಆಗೋದ್ರ ಜೊತೆ ನಮಗೆ ಪ್ರಮುಖವಾಗಿ ತೂಕ ಆಗಿರ್ಬೋದು, ನೂಲಾಗಿರ್ಬೋದು, ಇವು ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಪ್ರಥಮವಾಗಿ ಹಿಪ್ಪುನೇರಳೆ ತೋಟ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಥಾಪನೆ ಆದ ನಂತರ ಯಾವ ಯಾವ ರೀತಿ ಪೋಷಕಾಂಶಗಳನ್ನ ಬಳಕೆ ಮಾಡಬೇಕು, ಅದೇ ರೀತಿ ಹಿಪ್ಪುನೇರಳೆಗೆ ಬರುವಂಥ ಪ್ರಮುಖ ಕ್ರೀಡೆಗಳು ಅಂದರೆ ವಿಶೇಷವಾಗಿ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಅದರ ನಿರ್ವಹಣೆ ಮಾಡಿಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಸರಿಯಾಗಿ ನಾವು ಪಾಲಿಸಿದಾಗ ಒಂದು ಉತ್ತಮ ಗುಣಮಟ್ಟದ ಹಿಪ್ಪುನೇಳೆ ಸೊಪ್ಪನ್ನು ನಾವು ಉತ್ಪಾದಿಸ್ಬೋದು. ಅದರಲ್ಲಿ ಪ್ರಥಮವಾಗಿ ಮಣ್ಣು ಪರೀಕ್ಷೆಯ ಮಹತ್ವ ಅಂತ ಇದೆ. ಯಾಕಂದರೆ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು 2-3 ವರ್ಷಕ್ಕೊಂದ್ಸಲಿ ತಮ್ಮ ತೋಟದ ಮಣ್ಣನ್ನು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾರ ಹಾಗೆ ಮುಂಚೆ ಅಂದರೆ ಒಂದು 20-25 ವರ್ಷದಿಂದ ಹೋದಾಗ ಪ್ರತಿ ಮನೆಯಲ್ಲೂ ದನ ಕರುಗಳು ಇರ್ತಿದ್ವು, ಕುರಿ ಮೇಕೆಗಳು ಇರ್ತಿದ್ವು. ಹಂಗಾಗಿ ನಮಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಬರ್ತಾ ಬರ್ತಾ ರೈತರುಗಳು ಅಂದರೆ ಏನಾಯಿತು ಅಂದರೆ ಕೂಲಿ ಕಾರ್ಮಿಕರ ಸಮಸ್ಯೆ, ಮನೆಯಲ್ಲಿ ಎಲ್ಲ ಅವಿಭಾಜಿತ ಇದ್ದಿದ್ದು ಎಲ್ಲ ಡಿವೈಡ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡು
2: ವಿದ್ಯಾಭ್ಯಾಸಕ್ಕಾಗಿರ್ಬೋದು
1: ನಗರ ಪ್ರದೇಶಗಳಿಗೆ ಹೋಗಿದ್ರಿಂದ ಇಲ್ಲಿ ನಮ್ಗೇನಂದ್ರೆ ಅಲ್ಲಿ ಮನೆಯಲ್ಲಿ ಹುಳು ಸಾಕಾಣಿಕೆ ಮಾಡುವಂತ ರೈತರುಗಳು ಅಂದ್ರೆ ಜಾನುವಾರುಗಳು ಸಾಕಾಣಿಕೆ ಮಾಡುವಂತವರೆಲ್ಲ ಕಮ್ಮಿ ಆಗಿದ್ದರಿಂದ ನಮಗೆ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ಬರ್ತಾ ಬರ್ತಾ ಕಮ್ಮಿ ಆಯ್ತು. ಅದೇ ರೀತಿ ಹೊರಗಡೆ ಖರೀದಿ ಮಾಡಬೇಕು ಅಂದ್ರೂ ಅದಕ್ಕೆ ರೇಟ್ ಜಾಸ್ತಿ. ಇವಾಗ ಕನಿಷ್ಠ ಒಂದು ಟ್ರ್ಯಾಕ್ಟರ್ ಲೋಡ್ ಅಂದ್ರೂ 4,000-5,000 ಹೇಳ್ತಿದ್ದಾರೆ. ಅಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ತಂದು ನಮ್ಮ ಜಮೀನುಗಳಿಗೆ ಬಿಡಬೇಕು ಅಂದ್ರೂ 6,000-7,000 ಅಂತೇಳಿ ಒಂದು ಟ್ರ್ಯಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಇದೆ. ಹಂಗಾಗಿ ಇವಾಗ ನಮ್ಮಲ್ಲೂ ನಮ್ಮಲ್ಲೂ ನಾವೇ ಸ್ಥಳೀಯವಾಗಿ ನಾವು ಯಾವುದೇ ರೀತಿ ಅದನ್ನು ಬಳಸ್ಕೊಂತ ಉತ್ಪಾದನೆ ಮಾಡ್ತಿಲ್ಲ. ಎರಡನೇದಾಗಿ ಹೊರಗಡೆಯಿಂದ ತರಬೇಕು ಅಂದರೆ ಅದು ಗುಣಮಟ್ಟ ಆಗಿರೋದಿಲ್ಲ. ಇವಾಗ ನಾವು ನೋಡ್ಬೋದು ನಮಗೆ ಯಾವುದೇ ಕೊಟ್ಟಿಗೆ ಗೊಬ್ಬರ ಬಳಸಬೇಕಾದ್ರೆ ಚೆನ್ನಾಗಿ ಕಳಿತಿರ್ಬೇಕು. ಅಂಥ ಗೊಬ್ಬರ ನಾವು ಮಣ್ಣಿಗೆ ಹಾಕಿದಾಗ ಮಣ್ಣು ಬೇಗ ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡಕ್ಕೆ

0: ಹೆಚ್ಚುತ್ತೆ. ನಾ ಇಲ್ಲಿ ನಮಗೆ ಉತ್ತಮ ಗುಣಮಟ್ಟ ಅಂದರೆ ಇನ್ನೂ ಅದು ಕಳ್ತು ಇಲ್ದಿರೋಂಥ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಿದಾಗ ಅದು ಕಳ್ತು ನಮಗೆ ಗೊಬ್ಬರದ ಪೋಷಕಾಂಶಗಳು ಗಿಡಕ್ಕೆ ಒದಗಿಸ್ಬೇಕು ಅಂದರೆ ಲೇಟಾಗುತ್ತೆ. ಆಗ ಹಂಗಾಗಿ ನಾವು ಇಲ್ಲಿ ಕಡ್ಡಾಯವಾಗಿ ಕಿಳಿತ ಕೊಟ್ಟಿಗೆ ಗೊಬ್ಬರನೇ ಬಳಸಬೇಕು. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಬೇಕು ಅಂದರೆ ಬರ್ತಾ ಯಾಕೆಂದರೆ ನಾವು ಕೊಟ್ಟಿಗೆ ಗೊಬ್ಬರ ಕಮ್ಮಿ ಮಾಡ್ತಿರೋದ್ರಿಂದ, ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಬಳಸ್ತಾ ಇರೋದ್ರಿಂದ ಸಾವಯವ ಇಂಗಾಲ ಮಣ್ಣಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ಒಂದು ವರದಿಗಳನ್ನ ನಾವು ಗಮನಿಸಿದಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತ ನಾವೇನು ಕರಿತೀವಿ ಅದು 0.3 ಕೆಳಗಡೆ ಬಂದಿದೆ. ಈ ರೀತಿಯಾಗಿ ಬರ್ತಾ ಬರ್ತಾ ಸಾವಯವ ಇಂಗಾಲ ತುಂಬ ಕಮ್ಮಿ ಆಯಿತು ಅಂದರೆ ಮುಂದೊಂದಿನ ನಮ್ಮ ಮಣ್ಣು ಯಾವುದೇ ರೀತಿಯ ಒಂದು ಬೆಳೆ ಉತ್ಪಾದನೆಗೆ ಅದು ಸೂಕ್ತವಾಗಿರಲ್ಲ ಅನ್ನೋದು ಈಗಾಗಲೇ ಹಲವಾರು ಕಡೆ ವಿಜ್ಞಾನಿಗಳು ಎಲ್ಲ ಅಂದರೆ ರೈತರಿಗಾಗಿರ್ಬೋದು ನಾಗರಿಕರಿಗಾಗಿರ್ಬೋದು ಹೆಚ್ಚಿಸ್ತಾ ಇದ್ದಾರೆ. ಯಾಕಂದರೆ ಮಣ್ಣಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನ ತುಂಬಿಸಬೇಕು, ಮಣ್ಣು ಫಲವತ್ತತೆ ಮಾಡಬೇಕು. ಮಣ್ಣು ಫಲವತ್ತತೆ ಆಗಬೇಕು ಅಂದರೆ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಹೆಚ್ಚಾಗಿರಬೇಕು. ಹೆಚ್ಚಾಗಬೇಕು ಅಂದರೆ ನಾವು ಎಲ್ಲ ರೀತಿಯ ಸಾವಯವ ಗೊಬ್ಬರಗಳಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾವಯವ ಕೃಷಿ ಅದೇ ರೀತಿ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅಂದರೆ ಮಣ್ಣಿನ ಜೀವಂತಿಕೆಯನ್ನು ನಾವು ಕಾಪಾಡಬೇಕಷ್ಟೇ ಇಲ್ಲಿ. ಯಾಕಂದರೆ ನಾವು ಇತ್ತೀಚೆಗೆ ಏನು ನಾವು ಪೋಷಕಾಂಶಗಳನ್ನ ಬಳಕೆ ಮಾಡ್ತಿದ್ದೀವಿ, ಆ ಪೋಷಕಾಂಶಗಳು ಏನು ಶಿಫಾರಸು ಪ್ರಮಾಣದಲ್ಲಿ ಮಾಡಿರ್ತಾರೆ ಆ ಪ್ರಮಾಣದಲ್ಲಿ ಮಾತ್ರ ಬಳಸಿ. ಅದು ಬಿಟ್ಟು ರೈತರುಗಳು ಏನು ಮಾಡ್ತಾರೆ ಅಂದರೆ ಒಂದೊಂದ್ಸಲಿ ಪೋಷಕಾಂಶಗಳು ಬಳಕೆ ಮಾಡೋದ್ರಾಗೆ ಒಂದೊಂದ್ಸಲಿ ಅವರಿಗೆ ಸೂಕ್ತ ಪ್ರಮಾಣದಲ್ಲಿ ಗೊತ್ತಿಲ್ಲ ಅಂದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಅಲ್ಲಿ ರೈತರಿಗೆ ಕಾಸ್ಟಲ್ಲೂ ವೇಸ್ಟ್ ಆಗುತ್ತೆ, ಜೊತೆಗೆ ಮಣ್ಣಿಗೆ ಜಾಸ್ತಿ ಸೇರಿಸಿದಾಗ ಮಣ್ಣಿಗೂ ಹಾನಿಯಾಗೋದನ್ನು ನಾವು ನೋಡ್ಬೋದು. ಹಂಗಾಗಿ ಏನು ಶಿಫಾರಸು ಮಾಡಿರ್ತಾರೆ ಆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರನ ಬಳಸಬೇಕು. ಹಿಂಗಾಗಿ ನಾವು ಮಣ್ಣಿನ ಫಲವತ್ತತೆನ ಕಾಪಾಡಬೇಕಾಗುತ್ತೆ. ಹಂಗಾಗಿ ಪ್ರತಿ 2-3 ವರ್ಷಕ್ಕೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವ ರಸಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರನ ಬಳಸಬೇಕು. ಇವಾಗ ಸಾಮಾನ್ಯವಾಗಿ 1 ಎಕರೆ ಹಿಪ್ಪಿನೆಳೆ ತೋಟಕ್ಕೆ 140 kg ಅಮೋನಿಯಂ ಸಲ್ಫೇಟು, 70 kg ಸುಂಗಲ್ ಸೂಪರ್ ಫಾಸ್ಫೇಟು, 18-20 kg ಮ್ಯೂರೇಟ್ ಆಫ್ ಪೊಟಾಶು ಪ್ರತಿ ಬೆಳೆಗೂ ನೀಡಬೇಕು ಅಂತ ಶಿಫಾರಸಾಗಿದೆ. ಆ ಪ್ರಮಾಣದಲ್ಲಿ ನೇರ ರಸಗೊಬ್ಬರಗಳನ್ನು ಕೊಟ್ಟಾಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಹಂಗಾಗಿ ರೈತರು ನೇರ ರಸಗೊಬ್ಬರಗಳನ್ನೇ ಬಳಸಬೇಕು. ಇದ್ರ ಜೊತೆ ವರ್ಷಕ್ಕೆ 8 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ 2 ಬಾರಿ ಕೊಡಬೇಕು, ಅಂದರೆ ಮುಂಗಾರು ಪೂರ್ವದಲ್ಲಿ ಮುಂಗಾರು ನಂತರ.
1: ನೀವು ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿದ್ರಲ್ವಾ, ಆ ಮಣ್ಣು ಪರೀಕ್ಷೆನ ನಾವು ಇವಾಗ ಹೊಸದಾಗಿ ಶುರು ಮಾಡೋರ್ಗೆ ನಮಗೆ ಮಾಹಿತಿ ಗೊತ್ತಿರಲ್ಲ, ಸೊ ನಾವು ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.
0: ಇವಾಗ ಮಣ್ಣು ಪರೀಕ್ಷೆ ಅತಿ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂದರೆ, ಯಾಕಂದರೆ ನಮ್ಮ ಇವಾಗ ಯಾವುದೇ ಒಂದು ಹೊಸ ಜಮೀನಿನಲ್ಲಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿರ್ತೀವೋ ಆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಅರಿಯೋದೆ ಮಣ್ಣು ಪರೀಕ್ಷೆ ಮುಖ್ಯ. ಅದು ಹಂಗಾಗಿ ನಾವು ಇವಾಗ ಏನಂದರೆ ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಪ್ರಥಮವಾಗಿ 1 ಎಕರೆ ಜಮೀನಿದೆ ಅಂದಾಗ ಅದನ್ನು ಝಡ್ ಆಕಾರದಲ್ಲಿ ನಾವು ಒಂದು 8 ಭಾಗಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಆ ಕಡೆ ಮೂಲೆ, ಈ ಕಡೆ ಮೂಲೆ, ಮಧ್ಯ, ಆಮೇಲೆ ಈ ಮೂಲೆ ನಂಗೆ ನಾವು ಆಯ್ಕೆ ಮಾಡ್ಕೊಂಡು ಒಂದು 5-6 ಕಡೆ ಕನಿಷ್ಠ ಅಂದ್ರೂ ಭೂಮಿ ಮಟ್ಟದಿಂದ ಅರ್ಧ ಅಡಿ ಬೇರೆ ಬೆಳೆಗಾದ್ರೆ ಅಂದರೆ ಇವಾಗ ಅಂದರೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅಂತ ಹೇಳ್ತೀವಿ, 6 ತಿಂಗಳಿಗೆ ಬೆಳೆ ಮುಗಿಯೋವು, 3 ತಿಂಗಳಿಗೆ ಬೆಳೆ ಮುಗಿಯೋವು ಅಂತವಕ್ಕಾದ್ರೆ 1/2 ಅಡಿ ಅಷ್ಟು ವಿ ಆಕಾರದಲ್ಲಿ ಮಣ್ಣು ತೆಗೆದು ಮಣ್ಣನ್ನು ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಅದೇ ರೀತಿ 5-6 ಕಡೆ ಏನು ಶೇಖರಣೆ ಮಾಡಿರ್ತೀವಲ್ಲ ಅದೆಲ್ಲ ಒಂದು ಕಡೆ ಸೇರಿಸಿ ರೌಂಡಾಗಿ ಅಂದರೆ ವೃತ್ತಾಕಾರವಾಗಿ ಎಲ್ಲ ಮಣ್ಣನ್ನು ಅದರಲ್ಲಿರೋಂಥ ಸಣ್ಣ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ನಾವು 4 ಭಾಗ ಮಾಡಬೇಕು. 4 ಭಾಗ ಮಾಡಿ 2 ವಿರುದ್ಧ ದಿಕ್ಕಿನ ಭಾಗನ ತೆಗಿಬೇಕು. ಈ ರೀತಿಯಾಗಿ ನಾವು ಪ್ರತಿ ಬಾರಿ 1-3 ಸಲ ಅದೇ ರೀತಿ ಚೌಕಾಕಾರದಲ್ಲಿ ನಾವು ವಿರುದ್ಧ ದಿಕ್ಕದಲ್ಲಿ ತೆಗೆದಾಗ ನಮಗೆ 1.5 kg 1/2 kg ಮಣ್ಣು ಸಿಗುತ್ತೆ. ಆ ಮಣ್ಣನ್ನು ನಾವು ಮಣ್ಣು ಪರೀಕ್ಷೆಗೆ ಕಳಿಸಬೇಕಾಗುತ್ತೆ. ಹತ್ತಿರದ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಇಲ್ಲೆಲ್ಲ ಮಣ್ಣು ಪರೀಕ್ಷೆ ಮಾಡ್ತಾರೆ. ಅದೇ ರೀತಿ ಕೃಷಿ
1: ಪರೀಕ್ಷೆ
0: ಮಾಡ್ತಾರೆ. ಮಣ್ಣು ಪರೀಕ್ಷೆಗೆ ಮಣ್ಣು ತಗೊಂಡೋಗ್ಬೇಕಾದ್ರೆ ನಾವು ಒಂದು ಸ್ಲಿಪ್ಪಲ್ಲಿ ಬರೀಬೇಕು, ರೈತರ ಹೆಸರಾಗಿರ್ಬೋದು, ಸರ್ವೆ ನಂಬರ್ ಆಗಿರ್ಬೋದು, ಮಣ್ಣು ಯಾವ ಕಲರ್ ಇದೆ, ಹಿಂದೆ ಯಾವ ಬೆಳೆ ಇತ್ತು, ಇಲ್ಲ ಈಗ ಯಾವ ಬೆಳೆಗೆ ಮಾಡ್ತಾ ಇದ್ದೀವಿ ಅನ್ನೋದಾಗಿರ್ಬೋದು. ಒಟ್ಟಿನಾಗೆ ಈ ರೀತಿಯಾಗಿ ಸಂಕ್ಷಿಪ್ತ ಒಂದು ವಿವರನ ಅದ್ರಲ್ಲಿ ಕೊಟ್ಟಾಗ ಮಣ್ಣು ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಒಂದು ಮಣ್ಣು ವಿಶ್ಲೇಷಣಾ ಚೀಟಿ ಅಂತ ಕೊಡ್ತಾರೆ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಅದರಲ್ಲಿ ಏನೇನು ಪ್ರಮಾಣ ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಅಂದ್ರೆ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟು ಇದೆ ಅಂತ ಕೊಡ್ತಾರೆ. ಅದರಲ್ಲಿ ಬೇಕಾಗಿರುವಂತ ಅಂದ್ರೆ ಕಡಿಮೆ ಇದೆಯಾ, ಇಲ್ಲ ಜಾಸ್ತಿ ಇದೆಯಾ, ಇಲ್ಲ ಮೀಡಿಯಂ ಆಗಿದೆಯಾ ಅನ್ನೋದು ರೀತಿಯಲ್ಲಿ ನಮಗೆ ಮಣ್ಣು ಪರೀಕ್ಷೆ ಚೀಟಿಲಿ ಕೊಡ್ತಾರೆ. ನಮಗೆ ಅದು ಎಲ್ಲದರಲ್ಲೂ ಮೀಡಿಯಂ ಇದೆ ಅಂದರೆ ಏನು ಶಿಫಾರಸು ಮಾಡಿರ್ತೀವಿ ಅದನ್ನು ಕೊಟ್ಟರೆ ಸಾಕು. ಕಡಿಮೆ ಇದ್ದಾಗ ಅಲ್ಲಿ ಶಿಫಾರಸು ಅಂದರೆ ಅವರೇ ಶಿಫಾರಸು ಮಾಡಿರ್ತಾರೆ ಎಷ್ಟು ಪ್ರಮಾಣದಲ್ಲಿ ಸಾರಜನಕ ಕಮ್ಮಿ ಇದ್ದರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಕೊಡಬೇಕು, ಫಾಸ್ಫರಸ್ ಪೊಟಾಶ್ ಕಮ್ಮಿ ಇದ್ದರೆ ಎಷ್ಟು ಪ್ರಮಾಣ

0: ಜಾಸ್ತಿ ಕೊಡಬೇಕು. ಇನ್ ಕೇಸ್ ಇವು ಮಣ್ಣಲ್ಲಿ ಆಲ್ರೆಡಿ ಇದ್ದು ಅವಾಗ ನಾವು ಇವಾಗ ಶಿಫಾರಸು ಮಾಡಿರುವಂತ ಫಾಸ್ಫರಸ್ ಆಗಿರ್ಬೋದು ಇಲ್ಲ ಪೊಟ್ಯಾಶ್ ಆಗಿರ್ಬೋದು ಅವಾಗ ಕಮ್ಮಿ ಕೊಡಬೇಕು ಅಂತ ಶಿಫಾರಸು ಮಾಡಿರ್ತಾರೆ. ಆ ರೀತಿಯಾಗಿ ನಾವು ಹಿಪ್ಪಿನೆಳೆ ತೋಟಕ್ಕೆ ಕೊಡೋದ್ರಿಂದ ನಮಗೆ ಏನು ಗೊಬ್ಬರಕ್ಕೆ ಖರ್ಚಾಗುವಂಥ ಹಣನೂ ಉಳಿಸ್ಬೋದು, ಅದ್ರ ಜೊತೆ ನಮಗೆ ಕೊಟ್ಟಿಗೆ ಗೊಬ್ಬರ ಇವಾಗ ಈ ಮಣ್ಣು ಪರೀಕ್ಷೆಯಲ್ಲಿ ನಮ್ಗೆ ಗೊತ್ತಾಯ್ತಿದ್ದು ಇದ್ರ ಜೊತೆ ಕೊಟ್ಟಿಗೆ ಗೊಬ್ಬರನ ಏನು ಶಿಫಾರಸು ಮಾಡಿರ್ತಾರೆ ಅದು ಕಡ್ಡಾಯವಾಗಿ ಕೊಡಲೇಬೇಕು. ಯಾಕಂದರೆ ಕೊಟ್ಟಿಗೆ ಗೊಬ್ಬರದಲ್ಲಿ ನಮಗೆ ನಿಧಾನವಾಗಿ ಪೋಷಕಾಂಶಗಳು ಬಿಡುಗಡೆ ಮಾಡುವಂಥ ಎಲ್ಲ ಸೂಕ್ಷ್ಮಣಜೀವಿಗಳಿರ್ತವೆ. ಆ ಸೂಕ್ಷ್ಮಣಜೀವಿಗಳ ಕ್ರಿಯೆ ವೃದ್ಧಿಯಾದಾಗಲೇ ಮಣ್ಣಲ್ಲಿ ಪೋಷಕಾಂಶಗಳು ಬಿಡುಗಡೆ ಆಗೋದು. ಅದ್ರ ಜೊತೆ ಬೇರು ಮಣ್ಣಿಂದ ಪೋಷಕಾಂಶಗಳನ್ನ ಹಿಡ್ಕೊಂಡು ನಮಗೆ ಉತ್ತಮ ಗುಣಮಟ್ಟದ ಒಂದು ಸೊಪ್ಪನ್ನು ಕೊಡುತ್ತೆ.
1: ಬೇರುಗಳಿಗೆ ಆ ಮಣ್ಣು ಸಡಿಲವಾಗಿ ಬೇರುಗಳು ಬೆಳೆಯೋದಕ್ಕೆ
0: ಹೌದು ಗಾಳಿ ಆಡೋದಕ್ಕಾಗಿರ್ಬೋದು ನೀರು ಹಿಡಿದಿಟ್ಕೊಳ್ಳೋದಕ್ಕಾಗಿರ್ಬೋದು ಪೋಷಕಾಂಶಗಳನ್ನ ಸರಾಗವಾಗಿ ಗಿಡಕ್ಕೆ ಬೇರುಗಳಿಗೆ ಒದಗಿಸೋದಾಗಿರ್ಬೋದು ಇವೆಲ್ಲ ಈ ರಾಸಾಯನಿಕ ಗೊಬ್ಬರ ಅಂತಲ್ಲ ಸಾವಯವ ಗೊಬ್ಬರಗಳು ಮಾತ್ರ ಇವೆಲ್ಲ ಉಪಯೋಗ ಆಗೋದು. ಹಂಗಾಗಿ ಕಡ್ಡಾಯವಾಗಿ ರೈತರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವನ್ನೆಲ್ಲ ಮಾಡಲೇಬೇಕು.
1: ಸರ್, ಇವಾಗ ಮಣ್ಣು ಪರೀಕ್ಷೆ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಹೀಗೆ ಹಿಪ್ಪು ನೇರಳೆ ನಾಟಿ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಮುಂಚೆ ಎಲ್ಲ ಹಿಪ್ಪುನೇರಳೆ ನಾಟಿ ಅಂದ್ರೆ ತೀರ ಹತ್ರದಲ್ಲಿ ಅಂದ್ರೆ ಸಾಲಿಂದ ಸಾಲು ಗಿಡದಿಂದ ಗಿಡಕ್ಕೆ ತೀರ ಹತ್ರದಲ್ಲಿ ಹಾಕ್ತಾ ಇದ್ರು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಕೋಲಾರದಲ್ಲಿ ಕೂಲಿ ಕಾರ್ಮಿಕರ ಅಭಾವ ಯಾವಾಗ ಜಾಸ್ತಿ ಆಯ್ತು ವೈಡರ್ ಸ್ಪೇಸಿಂಗ್ ಅಂತ ಅಂದ್ರೆ ಹೆಚ್ಚು ಅಂತರದಲ್ಲಿ ಹಿಪ್ಪುನೇರಳೆ ನಾಟಿನ ಮಾಡ್ತಾ ಇದ್ದಾರೆ ಕೈಗೊಳ್ತಾ ಇದ್ದಾರೆ. 9:3, 5:3, 5:3:2 ಅಂದ್ರೆ ಎರಡು ಜೋಡಿ ಸಾಲು ಮಧ್ಯೆ 5 ಗ್ಯಾಪ್ ಬರಂಗೆ ಅದು ಒಂದು ತಾಂತ್ರಿಕತೆ. ಅದು ಅದ್ ಬಿಟ್ರೆ 5:3
1: ಅಂದ್ರೆ ಮಧ್ಯದಲ್ಲಿ ಇಷ್ಟು ಅಂತರ ಇರಬೇಕು ಅಂತ
0: ಸಾಲಿಂದ ಸಾಲಿಗೆ 5 ಇದೆ ಅಂದ್ರೆ 5:3 ಒಂದು ಅಂತರ ಹೇಳ್ತೀನಿ ಅಷ್ಟೇ ನಾನು ಇವಾಗ. 5:3 ಅಂದ್ರೆ ಸಾಲಿಂದ ಸಾಲಿಗೆ 5, ಗಿಡದಿಂದ ಗಿಡಕ್ಕೆ 3. ಈ ರೀತಿಯಾಗಿನೂ ಹಿಪ್ಪುನೇರಳೆ ತೋಟ ನಿರ್ವಹಣೆ ಮಾಡ್ಬೋದು. ಇವಾಗ ಇನ್ನೊಂದು ಪದ್ಧತಿ ಅಂದ್ರೆ 9:3 ಅಂತ ಹೇಳಿದೆ. 9:3 ಅಂದ್ರೆ ಗಿಡದಿಂದ ಗಿಡಕ್ಕೆ 3, ಸಾಲಿಂದ ಸಾಲಿಗೆ 9. ಇದೇನಂದ್ರೆ ರೈತರುಗಳು ಇತ್ತೀಚೆ ಕೂಲಿ ಕಾರ್ಮಿಕರ ಅಭಾವ ಯಾಂತ್ರೀಕರಣ ಮಾಡಬೇಕು ಅಂದಾಗ ಈ ರೀತಿಯಾಗಿ 9:3 ಮಾಡಿದಾಗ ದೊಡ್ಡ ಟ್ರ್ಯಾಕ್ಟರ್ನು ಉಳುಮೆ ಮಾಡಬಹುದು. ಅದೇ 5:3 ಇಲ್ಲ 6:3 ಮಾಡಿದಾಗ ಮಿನಿ ಟ್ರ್ಯಾಕ್ಟರ್ ಇಲ್ಲಾಂದ್ರೆ ಮಿನಿ ಟಿಲ್ಲರ್ ಅವನ್ನೆಲ್ಲ ಉಪಯೋಗಿಸಿ ನಾವು ಯಾಂತ್ರೀಕರಣ ಮಾಡಬಹುದು. ಈ ರೀತಿಯಾಗಿ ತಾಂತ್ರಿಕತೆಗಳನ್ನ ಅಂದ್ರೆ ಹಿಪ್ಪುನೇರಳೆ ನಾಟಿ
1: ಕಾರ್ಮಿಕರ ಅಭಾವ ಕಡಿಮೆ ಇರೋದ್ರಿಂದ ನಾವು ಈ ತರ ಯಂತ್ರಗಳನ್ನ
0: ಬಳಕೆ ಮಾಡಬಹುದು. ಅದ್ರ ಜೊತೆ ವೈಡರ್ ಸ್ಪೇಸಿಂಗ್ ಹೆಂಚು ಅಂತರ ಕೊಡೋದ್ರಿಂದ ನಮ್ಗೇನಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆನೂ ಜಾಸ್ತಿ ಆಗದಂಗೆ ಗಿಡಕ್ಕೆ. ಯಾಕಂದ್ರೆ ಹೆಚ್ಚು ಅಂತರದಲ್ಲಿ ನಾವು ಏನಾದ್ರೂ ಅಂದ್ರೆ ಹತ್ತತ್ರ ಗಿಡಗಳನ್ನ ಹಾಕಿದಾಗ ಅಲ್ಲಿ ಪೋಷಕಾಂಶಗಳಿಗೆ ಕಾಂಪಿಟೇಷನ್ ಆಗುತ್ತೆ ಗಿಡಗಳಿಗೆ. ಅಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಮಣ್ಣಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಬಂದಾಗ ಯಾವಾಗ ಅಲ್ಲಿ ಪೋಷಕಾಂಶಗಳು ಕೊರತೆ ಆಗುತ್ತೋ ಅವಾಗ ನಮಗೆ ಸೊಪ್ಪಿನ ಗುಣಮಟ್ಟ ಕಮ್ಮಿ ಆಗುತ್ತೆ. ವೈಡರ್ ಸ್ಪೇಸಿಂಗ್ ಅಂದ್ರೆ ಹೆಚ್ಚು ಅಂತರದಲ್ಲಿ ನಾವು ಮಾಡಿದಾಗ ಈ ಹೆಸರೆಳೆ ಗೊಬ್ಬರ ಅಂದ್ರೆ ಮಳೆಗಾಲದಲ್ಲಿ ಉರುಳಿ ಆಗಿರ್ಬೋದು ಸೆಣಬಾಗಿರ್ಬೋದು ಈ ಅಂತರ ಇರೋ ಜಾಗದಾಗೆ ನಾವು ಮಳೆಗಾಲದಲ್ಲಿ ಚೆಲ್ಲಿ ಮಣ್ಣಿಗೆ ಬೆರೆಸೋದ್ರಿಂದ
1: ಅಂದ್ರೆ ಆ ಅಂತರದಲ್ಲಿ ಏನು ಮಧ್ಯ ಇದಿರುತ್ತೆ ಅದರಲ್ಲಿ ನಾವು ಬೇರೆದನ್ನ ಬೆಳೆಸ್ಕೋಬಹುದು.
0: ಬೇರೆ ಅಂತರ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ವಿಶೇಷವಾಗಿ ಹಸಿರೆಲೆ ಗೊಬ್ಬರನೇ ಮಾಡಿದಾಗ ನಮಗೆ ಅಲ್ಲಿ ಇವಾಗ ಸೆಣಬು ಅಂತ ಹೇಳಿದೆ ಇಲ್ಲಾಂದ್ರೆ ಹುರುಳಿ ಅಂತ ಹೇಳಿದೆ ಇವನ್ನ ಮಳೆಗಾಲ ಪ್ರಾರಂಭದಲ್ಲಿ ನಾವು ಮಣ್ಣಿಗೆ ಬಿತ್ತಿ ಅದು ಯಾವುದೇ ಹಸಿರೆಲೆ ಗೊಬ್ಬರದ ಗಿಡ ಹೂವಾಡೋಕ್ಕಿಂತ ಮುಂಚೆ ನಾವು ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಸಾರಜನಕ ಅಂಶ ಜಾಸ್ತಿ ಇರ್ತವೆ. ಯಾವಾಗ ಹೂವಾಡುತ್ತೋ ಆಗ ಅಲ್ಲಿ ನಮಗೆ ಆ ಗಿಡದಲ್ಲಿರುವಂತಹ ಒಂದು ಪೋಷಕಾಂಶ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಗಿಡಕ್ಕೆ ಮುಂದಕ್ಕೆ ಅಂದ್ರೆ ಹೂವಾಗಿ ಪರಿವರ್ತನೆ ಆಗೋದ್ರಿಂದ ನಮಗೆ ಹೆಚ್ಚಿನ ಪ್ರಮಾಣ ಅಲ್ಲಿ ಸಿಗೋದಿಲ್ಲ. ಹಂಗಾಗಿ ಯಾವುದೇ ಕಳೆ ಆಗಿರ್ಬೋದು ಯಾವುದೇ ರೀತಿ ಅಸಲೆ ಒಂದು ವಸ್ತು ಆಗಿರ್ಬೋದು ಹೂವಾಡೋಕ್ಕಿಂತ ಮುಂಚೆ ನಾವು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಫಲವತ್ತತೆನ ಅಲ್ಲಿ ನಾವು ಹೆಚ್ಚು ಕಾಣ್ಬೋದು. ಹಂಗಾಗಿ ಈ ವೈಡರ್ ಸ್ಪೇಸಿಂಗ್ ಅಂದ್ರೆ ಹೆಚ್ಚು ಅಂತರದಲ್ಲಿ ನಾವು ನಾಟಿ ಮಾಡೋದ್ರಿಂದ ನಮಗೆ ಅಲ್ಲಿ ಯಾಂತ್ರೀಕರಣಕ್ಕೂ ಉಪಯೋಗ ಆಗುತ್ತೆ. ಗಾಳಿ ಬೆಳಕಾಗಿರ್ಬೋದು ಪೋಷಕಾಂಶಗಳು ಕೊರತೆ ಆಗದಂಗೆ ಒಂದು ಸೊಪ್ಪಿನ ಗುಣಮಟ್ಟನ ಇಲ್ಲಿ ನಾವು ಕಾಣ್ಬೋದು. ಯಾಕಂದ್ರೆ ಮುಂಚೆ ಕೋಲಾರ ನಾಟಿ ಪದ್ಧತಿ ಅಂತ ಇತ್ತು, ಅದು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 1/2 ಅಡಿ 1/2 ಅಡಿ ಇಷ್ಟೇ ಎತ್ತಿದ್ದು. ಅಲ್ಲೇನಂದ್ರೆ ನಮ್ಗೆ 1 ಎಕರೆಗೆ ಗಿಡಗಳ ಸಂಖ್ಯೆ ಜಾಸ್ತಿ ಇದ್ರು ಸೊಪ್ಪಿನ ಇಳುವರಿ ಜಾಸ್ತಿ ಆಗ್ತಿರ್ಲಿಲ್ಲ. ಈಗೇನಂದ್ರೆ ನಮ್ಗೆ ವೈಡರ್ ಸ್ಪೇಸಿಂಗ್ ಹೆಚ್ಚು ಅಂತರ ಇದ್ರು ಆ 1 ಎಕರೆಯಲ್ಲಿ ಮುಂಚೆ ಆ ಪದ್ಧತಿಲಿ ಏನು ಸೊಪ್ಪು ಬೆಳೀತಿದ್ರೋ ಅದಕ್ಕಿಂತ ಜಾಸ್ತಿ ಪ್ಲಸ್ ಜೊತೆ ಗುಣಮಟ್ಟದ ಸೊಪ್ಪನ್ನು ನಾವು ಈ ನಾಟಿ ಪದ್ಧತಿಯನ್ನು ಪಡಿಬೋದು.
1: ಇವಾಗ ನಾಟಿ ಪದ್ಧತಿ ಬಗ್ಗೆ ಹೇಳಿದ್ರಿ, ಸೊ ಆ ಪದ್ಧತಿಯಲ್ಲಿ ವಿಧಾನಗಳನ್ನ ಯಾವುವು ಅಂತ ನಮಗೆ ತಿಳಿಸ್ಕೊಡ್ತೀರ?
0: ವಿಧಾನಗಳಂದ್ರೆ ಹಿಪ್ಪುನೇರಳೆಯಲ್ಲಿ 2 ವಿಧಾನ ಇರೋದು ಮುಖ್ಯವಾಗಿ. ಅಂದ್ರೆ ಒಂದು ಗುಳಿ ಪದ್ಧತಿ ಅಂತ. ಗುಳಿ ಪದ್ಧತಿ ಅಂದ್ರೆ ಕನಿಷ್ಠ ಅಂದ್ರೆ 1 ಅಡಿ ಆಳ 1 ಅಡಿ ಅಗಲ 1 ಅಡಿ ಉದ್ದದ ಒಂದು ಗುಳಿ ತೆಗಿಬೇಕಾಗುತ್ತೆ. ಕಾಮನ್ ಆಗಿ ತೆಗೆದ್ಬಿಟ್ಟು 6 ಸಸಿ ಸಸಿ ಆ ಕಡ್ಡಿ ಅಂದ್ರೆ ಇವಾಗ ಬಲ್ತಿರೋಂಥ ಕಡ್ಡಿನ ತಾಬಂದು ನಾವೇ ಅದನ್ನ ನರ್ಸರಿ ಮಾಡ್ಕೊಂಡು 6 ತಿಂಗಳಿಗೆ ಏನು ಬೆಳೆದಿರ್ತಲ್ಲ ಕನಿಷ್ಠ ಅಂದ್ರೆ 4 ರಿಂದ 6 ತಿಂಗಳು ಸಸಿನ ನಾವು ಅಂದ್ರೆ ಗುಳಿಗೆ ನಾಟಿ ಮಾಡಬೇಕಾಗುತ್ತೆ. ಗುಳಿಗೆ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಮಳೆಗಾಲದಲ್ಲಿ ಇವಾಗ ನಾಟಿ ಮಾಡ್ತಿದೀವಿ ಅಂದ್ರೆ 1 ತಿಂಗಳು ಮುಂಚೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ಒಂದು ಅಡಿ ಪಿಟ್ ಅಂದ್ರೆ ಒಂದು ಕಾಲ್ ಭಾಗದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದ್ ಸ್ವಲ್ಪ ಮಣ್ಣು ಹಾಕಿ ಈ ಮಳೆಗಾಲದಲ್ಲಿ ಮೊದಲೇ ಮಳೆ ಬೀಳುತ್ತಲ್ಲ ಬಿದ್ದಂತ ಮಳೆ ನೀರು ಆ ಗುಂಡಿಲಿ ಹೋದಾಗ ಆ ಭಾಗದಲ್ಲಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಒಂದ್ ಸ್ವಲ್ಪ ಕಳ್ತು ಪೋಷಕಾಂಶಗಳು ಬಿಡುಗಡೆ ಆಗಿರ್ತವೆ. ಅಂತ ಒಂದು ಜಾಗದಾಗೆ ನಾವು ಹೊಸದಾಗಿ ನಾಟಿನೇ 4 ತಿಂಗಳು ಸಸಿನ ನಾಟಿ ಮಾಡಿದಾಗ ನಮ್ಗೆ ಸಸಿ ಬೆಳೆಯೋದಕ್ಕೆ ನಮಗೆ ಸೂಕ್ತವಾಗಿ ಅದಕ್ಕೊಂದು ಸ್ಟೇಕಿಂಗ್ ಅಂದರೆ ಚಿಕ್ಕ ಚಿಕ್ಕ ಗಿಡ ಆದರೆ ಸಮಸ್ಯೆ ಇರಲ್ಲ. ಅದನ್ನೇ ನಾವು ಮರ ಪದ್ಧತಿಯಲ್ಲಿ ಏನಾದರೂ ಮಾಡ್ತೀವಿ ಅಂದರೆ ಗುಳಿ ಪದ್ಧತಿ, ಆಮೇಲೆ ಅದೇ ರೀತಿ ಹಿಪ್ಪನೇಳೆ ಕಡ್ಡಿನೇ ಏಕಕಾಂಡ ಪದ್ಧತಿ, ಅದೇ ರೀತಿ ಮರ ಪದ್ಧತಿ ಅಂತ ಮಾಡ್ತೀವಿ. ಏಕಕಾಂಡ ಪದ್ಧತಿ ಅಂದರೆ ಕನಿಷ್ಠ ಅಂದ್ರೂ ಭೂಮಿ ಮಟ್ಟದಿಂದ 1.5 ಅಡಿ ಎತ್ತರದಲ್ಲಿ ಕಟ್ ಮಾಡಿ ಅಲ್ಲಿಂದ ಗಿಡ ಬೆಳೆಯಂಗೆ ಪ್ರೂನಿಂಗ್ ತಾಂತ್ರಿಕತೆ ಅಳವಡಿಸೋದು. ಅದೇ ನಾವು ಮರಪದ್ಧತಿ ಇಲ್ಲಾಂದ್ರೆ ಏಕಕಾಂಡನೇ ನಾವು 3 ರಿಂದ 4 ಅಡಿವರೆಗೂ ಕಟ್ ಮಾಡಿ ಅಲ್ಲಿಂದ ಮರದ ಆಕಾರನ ಕೊಡೋದು. ಈ ರೀತಿಯಾಗಿ ನಾವು ಹಿಪ್ಪನೇಳೆ ಗಿಡಗಳನ್ನ ಬೆಳೆಸಬಹುದು.
1: ಈ ನಮ್ಮ ರೇಷ್ಮೆ ಗೂಡನ್ನ ನಾವು ಮಾಡಬೇಕಾದ್ರೆ ನಾವು ಸಮಗ್ರ ಪೋಷಕಾಂಶಗಳು ಮುಖ್ಯ ಆಗುತ್ತೆ. ಸೊ ಆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಇರುತ್ತೆ?
0: ಸಮಗ್ರ ಪೋಷಕಾಂಶಗಳು ಇಲ್ಲಿ ಅತಿ ಮುಖ್ಯ. ಯಾಕಂದ್ರೆ ಮುಂಚೆನೆ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಾ ಇದ್ದು ಈ ಕೊಟ್ಟಿಗೆ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ನೀಡ್ತಾ ಇರೋದ್ರಿಂದ ಸಾವಯವ ಇಂಗಾಲ ಅಂತ ನಾವು ಏನು ಒತ್ತಿ ಹೇಳ್ತಾ ಇದ್ದೀವೋ ಅದು ಅಂದರೆ ಸಾವಯವ ಇಂಗಾಲ ಕಮ್ಮಿ ಆಗ್ತಿರೋದ್ರಿಂದ ನಮಗೆ ಮಣ್ಣಲ್ಲಿ ಈ ಸೂಕ್ಷ್ಮಜೀವಿಗಳ ಕ್ರಿಯೆ ಕಮ್ಮಿ ಆಗ್ತಾ ಇದೆ. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣಾ ಪದ್ಧತಿ ಅಳವಡಿಸ್ಕೊಂಡಿದ್ದರಿಂದ ನಮಗೆ ಏನು ಶಿಫಾರಸು ಮಾಡಿರ್ತೀವಲ್ಲ ಶಿಫಾರಸು ಮಾಡಿರ ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಅಂದರೆ 50-70% ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅದೇ ರೀತಿ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅದೇ ರೀತಿ ನಮಗೆ ಈ ಜೈವಿಕ ಸೂಕ್ಷ್ಮಾಣುಜೀವಿಗಳು ಅಂತ ನಾವು ಕರಿತೀವಿ. ವಿಶೇಷವಾಗಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳು ಅಷ್ಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪಲಮ್ ಆಗಿರ್ಬೋದು, ರಂಜಕ ಕರಗಿಸಿ ಒದಗಿಸುವ ಗೊಬ್ಬರ ಅಂತ ಅಂದರೆ ಸೂಕ್ಷ್ಮಾಣುಜೀವಿಗಳು ಅಂದರೆ PSB ಇವನ್ನೆಲ್ಲ ನಾವು ಹಿಪ್ಪನೇಳೆ ತೋಟಕ್ಕೆ ಕೊಡಬೇಕು. ಅಂದರೆ ಇವಾಗ ನಾವು ಹಿಪ್ಪನೇಳೆ ತೋಟಕ್ಕೆ ಹಸಿರೆಲೆ ಗೊಬ್ಬರನ ಬಳಸ್ತೀವಿ ಅಂದರೆ ಕನಿಷ್ಠ 8 KGಯಷ್ಟು ಹಸಿರೆಲೆ ಗೊಬ್ಬರನ ಸಾಲುಗಳ ಅಂತರದಲ್ಲಿ ಬಳಸಿ ಮಣ್ಣಿಗೆ ಸೇರಿಸೋದು ಒಂದಾಗಿರ್ಬೋದು ಹಸಿರೆಲೆ ಗೊಬ್ಬರದಿಂದ. ಎರಡನೇದು ನೈಟ್ರೋಜನ್ ಫಿಕ್ಸರ್ ಅಂತ ನಾನು ಏನು ಕರಿತಿದ್ದೀನಿ, ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿ ಆದರೆ ನಾವು 1 ಎಕರೆಗೆ ಕನಿಷ್ಠ ಅಂದರೂ 8-10 KGಯಷ್ಟು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿ ಮಾಡಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಸಾರಜನಕ ಉತ್ಪಾದನೆ ಮಾಡುವಂಥ ಸೂಕ್ಷ್ಮಾಣುಜೀವಿಗಳು ಆ ಮಣ್ಣಲ್ಲೇ ಸೇರ್ಕೊಳ್ಳೋದ್ರಿಂದ ವಾತಾವರಣದಿಂದ ಏನು ಸಾರಜನಕ ಇರುತ್ತೆ ಅದನ್ನು ಹೀರ್ಕೊಂಡು ಬೇರಿನ ಮುಖಾಂತರ ಗಿಡಕ್ಕೆ ಒದಗಿಸುತ್ತೆ. ಅದೇ ರೀತಿ PSP ಅಷ್ಟೇ, ಅಂದರೆ ರಂಜಕ ಕರಗಿಸಿ ಒದಗಿಸುವ ಸೂಕ್ಷ್ಮಾಣುಜೀವಿ. ಇದೇನಂದರೆ ಇದು ಮಣ್ಣಲ್ಲಿ ನಾವು ಈ ರಸಗೊಬ್ಬರಗಳನ್ನ ಕೊಟ್ಟಿರ್ತೀವಿ ಯಥೇಚ್ಛವಾಗಿ, ಬಟ್ ಅದು ಕರಗದೇ ಇರುವಂಥ ಏನು ರಸಗೊಬ್ಬರ ಇರುತ್ತಲ್ಲ ಅದನ್ನು ಕರಗಿಸಿ ಮಣ್ಣಿಗೆ ಪೋಷಕಾಂಶಗಳನ್ನ ಒದಗಿಸುತ್ತೆ ರಂಜಕ ಕರಗಿಸಿ. ಹಂಗಾಗಿ ಈ ನೈಟ್ರೋಜನ್ ಫಿಕ್ಸರ್ ಆಗಿರ್ಬೋದು, ಫಾಸ್ಫರಸ್ ಸಾಲಬದರ ಆಗಿರ್ಬೋದು, ಇವು ಕಡ್ಡಾಯವಾಗಿ ನಾವು ಹಿಪ್ಪನೇಳೆ ತೋಟಕ್ಕೆ ಬಳಕೆ ಮಾಡಬೇಕು ಕೊಟ್ಟಿಗೆ ಗೊಬ್ಬರ ಜೊತೆ. ಇದ್ರ ಜೊತೆ ಇನ್ನೊಂದು ಟ್ರಂಚಿಂಗ್ ಮಲ್ಚಿಂಗ್ ಅಂತ. ಟ್ರಂಚಿಂಗ್ ಮಲ್ಚಿಂಗ್ ಅಂದರೆ 2 ಸಾಲು ಮಧ್ಯೆ ಏನು ವೈಡರ್ ಸ್ಪೇಸಿಂಗ್ ಇರುತ್ತಲ್ಲ ಅಂತರ ಇರುತ್ತಲ್ಲ, ಅಂತರದಲ್ಲಿ ಕನಿಷ್ಠ 1 ಅಡಿ ಆಳ, 1 ಅಡಿ ಅಗಲ, 1 ಅಡಿ ಉದ್ದ, ಈ ರೀತಿಯ ಟ್ರಂಚನ್ನು ಉದ್ದಕ್ಕೆ ತೆಗಿಬೇಕು. ತೆಗೆದ್ಬಿಟ್ಟು ನಮ್ಮಲ್ಲಿ ಸಿಗುವಂಥ ಹಸಿರೆಲೆ ತ್ಯಾಜ್ಯಗಳನ್ನು ಆ ಮಣ್ಣಲ್ಲಿ ಸೇರಿಸಿ ಅದ್ರ ಮೇಲೆ ಒಂದು ಲೇಯರು ಈ ಕೊಟ್ಟಿಗೆ ಗೊಬ್ಬರನ ಹಾಕಿ ಮಣ್ಣು ಮುಚ್ಚಿದಾಗ ಮಳೆಗಾಲದಲ್ಲಿ ಬಿದ್ದಂಥ ಮಳೆ ನೀರು ಆ ಕಾಲುವೆಯಲ್ಲಿ ಇಂಗೋದ್ರ ಮುಖಾಂತರ ಆ ಏನು ಹಸಿರೆಲೆ ತ್ಯಾಜ್ಯಗಳನ್ನ ನಾವು ಹಾಕಿರ್ತೀವಲ್ಲ ಅದನ್ನು ಕಳಿಸಿ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಪೋಷಕಾಂಶಗಳನ್ನ ವೃದ್ಧಿ ಮಾಡೋದ್ರ ಜೊತೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಜಾಸ್ತಿ ಆಗುತ್ತೆ. ಈ ರೀತಿ ಜಾಸ್ತಿ ಆದಾಗ ನಮಗೆ ಅಲ್ಲಿ ಸಾವಯವ ಇಂಗಾಲ ಅಂತ ನಾವು ಏನು ಹೇಳ್ತಿದ್ದೀವಲ್ಲ ಆ ಸಾವಯವ ಇಂಗಾಲ ವೃದ್ಧಿಯಾಗೋದ್ರಿಂದ ಕನಿಷ್ಠ ನಮಗೆ 2 ವರ್ಷ ಸಾವಯವ ಗೊಬ್ಬರಗಳನ್ನ ಕಮ್ಮಿ ಮಾಡಿದ್ರು ಅಲ್ಲಿ ಪೋಷಕಾಂಶಗಳು ಸ್ಥಿರವಾಗಿ ಆ ಮಣ್ಣಲ್ಲಿ ಇರ್ತವೆ. ಯಾಕಂದ್ರೆ ನಾವು 1 ಅಡಿ ಆಳ, 1 ಅಡಿ ಅಗಲ, 1 ಅಡಿ ಎತ್ತರದಲ್ಲಿ ತುಂಬಿರ್ತೀವಲ್ಲ ಅದೆಲ್ಲ ಕಳ್ತು 6 ತಿಂಗಳ ನಂತರ ನಮಗೆ ಪೋಷಕಾಂಶಗಳು ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡೋದನ್ನ ಕಮ್ಮಿ ಮಾಡ್ಬೋದು. ಬೇಕಾದ್ರೆ ಏನು 8 ಟನ್ನು ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ವರ್ಷಕ್ಕೆ 2 ಬಾರಿ ಕೊಡ್ತೀವಿ ಅಂತ ಹೇಳಿರ್ತೀವಿ ಅದನ್ನ ಕಮ್ಮಿ ಮಾಡಿ ಈಗ ಈ ರೀತಿ ಟ್ರಂಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ನಮ್ಗೆ ಎಲ್ಲಾ ರೀತಿ ಅನುಕೂಲ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ.
1: ಈಗ ರೇಷ್ಮೆ ಬೆಳೆಗಾರರು ನಾವು ರೇಷ್ಮೆ ಹುಳು ಸಾಗಾಣಿಕೆ ಮತ್ತು ಅವರ ಮಾಡುವ ಸ್ವಚ್ಛತೆ ಅಥವಾ ವಾತಾವರಣ ಅಲ್ಲಿ ಯಾವ ರೀತಿ ನಾವು ಆ ರೇಷ್ಮೆ ಬೆಳೆಯನ್ನ ನಾವು ಬೆಳೆಯೋದಿಕ್ಕೆ ಮಹತ್ವ ನೀಡುತ್ತೆ?
0: ಇವಾಗ ಪ್ರತಿ ಬಾರಿ
1: ಯಾಕಂದ್ರೆ ಅಲ್ಲಿ ಸ್ವಚ್ಛತೆ ಮತ್ತೆ ವಾತಾವರಣ ಬಹಳ ಮುಖ್ಯವಾಗಿ ಬೇಕಾಗುತ್ತೆ.
0: ಹೌದು ಮೇಡಮ್.

0: ಸೂಕ್ತ ವಾತಾವರಣ ಆಗಿರ್ಬೋದು, ಕೆಲವೊಮ್ಮೆ ಉಷ್ಣಾಂಶ ಮತ್ತು ಶೈತ್ಯಾಂಶ ವ್ಯತ್ಯಾಸ ಆದಾಗ ಅಂದರೆ ರೇಷ್ಮೆ ಹುಳುಗಳಿಗೆ ರೋಗ ಬರೋದು ಕಾಣ್ಬೋದು. ಆ ರೀತಿಯಾಗಿ ರೋಗ ಬಂದು ಏನಾದರೂ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗಿತ್ತು ಅಂದರೆ ಆ ರೋಗಗಳು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲೇ ಇರ್ತವೆ. ಹಂಗಾಗಿ ನಾವು ಮತ್ತೆ ನಾವು ವೈಜ್ಞಾನಿಕ ಸೋಂಕು ನಿವಾರಣೆ ಕೈಗೊಳ್ಳದಂಗೆ ನಾವೇನಾದ್ರೂ ಮತ್ತೆ ಹುಳ ತಾ ಬಂದಿಟ್ವಿ ಅಂದ್ರೆ ಆ ರೋಗಾಣುಗಳು ಹುಳು ಸಾಕಾಣಿಕೆ ಮನೆಯಲ್ಲೇ ಇರೋದ್ರಿಂದ ಮತ್ತೆ ಹುಳು ಸಾಕಾಣಿಕೆ ಮಾಡ್ಬೇಕಾದ್ರೆ ಅದು ಹರಡ ಸಾಧ್ಯತೆ ಹೆಚ್ಚು. ಹಂಗಾಗಿ ನಾವು ಮುಂದಿನ ಒಂದು ಬೆಳೆಯನ್ನ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಹುಳು ಸಾಕಾಣಿಕೆ ಮನೆ ಆಮೇಲೆ ಸರೌಂಡಿಂಗ್ ಸ್ವಚ್ಛತೆಯಾಗಿ ಇಟ್ಕೊಳೋದು ಅತಿ ಮುಖ್ಯ. ಇಲ್ಲಿ ಇಲ್ಲೇನಂದ್ರೆ ಮೂರು ಹಂತದ ಸೋಂಕು ನಿವಾರಣೆ ಕಡ್ಡಾಯವಾಗಿ ಕೈಗೊಳ್ಳಬೇಕು. ಮೂರು ಹಂತದ ಸೋಂಕು ನಿವಾರಣೆ ಅಂದರೆ ಇವಾಗ ನಾವು ರೇಷ್ಮೆ ಹುಳು ಸಾಕಾಣಿಕೆ ನಂತರ ರೇಷ್ಮೆ ಗೂಡು ಮಾರ್ಕೆಟಿಗೆ ತಾಣ್ ಹೋಗಿ ಮಾರುಕಟ್ಟೆ ಮಾರಾಟ ಮಾಡಿ ಬರ್ತಿದ್ದಂಗೆ ಇಮ್ಮಿಡಿಯೇಟ್ ಏನು ಹುಳು ಸಾಕಾಣಿಕೆ ಮನೆಯಲ್ಲಿ ತ್ಯಾಜ್ಯ ಇರುತ್ತಲ್ಲ ಬೆಡ್ ವೇಸ್ಟ್ ಅದನ್ನೆಲ್ಲ ತೆಗೆದು ಒಂದು ಕಡೆ ನಾವು ಹಾಕಿ ಹುಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆನ ಕಡ್ಡಾಯವಾಗಿ ಕೈಗೊಳ್ಬೇಕು. ಅದರಲ್ಲಿ ಪ್ರಮುಖವಾಗಿ ಇವಾಗ ಇಲಾಖೆಯಿಂದನೂ ಕೆಲವೊಂದು ಸೋಂಕು ನಿವಾರಕಗಳನ್ನು ಕೊಡ್ತಾ ಇದ್ದಾರೆ, ಡೆಕಾಲ್ ಆಗಿರ್ಬೋದು, ಅಸ್ತ್ರ ಆಗಿರ್ಬೋದು, ಯಾವುದೇ ಒಂದು ಆಮೇಲೆ ಸುಣ್ಣ ಆಗಿರ್ಬೋದು, ಅದೇ ರೀತಿ ಬೀಚಿಂಗ್ ಪೌಡರ್ ದ್ರಾವಣ ಆಗಿರ್ಬೋದು ಇಲ್ಲ ಸ್ಯಾನಿಟೆಕ್, ಈ ರೀತಿಯ ಶಿಫಾರಸು ಮಾಡಿರುವಂತ ಸೋಂಕು ನಿವಾರಕಗಳನ್ನೇ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಹಂಗಾಗಿ ಇವಾಗ ಪ್ರಾರಂಭದಲ್ಲೇನೆ ಡೆಕಾಲ್ ಇಲಾಖೆಯಿಂದ ಕೊಡ್ತಾರೆ, ಡೆಕಾಲ್ ಅಂತೇಳಿ ಅದು ಅಂದ್ರೆ ಸೋಂಕು ನಿವಾರಕಗಳಲ್ಲಿ ಒಂದು ಪ್ರಮುಖವಾಗಿ ನಮ್ಮ ಇಲಾಖೆಯಿಂದ ಕೊಡೋದು ಫಿನಾಲ್ ಬೇಸಿಡ್ ಒಂದು ಸೋಂಕು ನಿವಾರಕ. ಅದು ಅದನ್ನ ನಾವು ಹುಳು ಸಾಕಾಣಿಕೆ ನಂತರನೇ ಇಮ್ಮಿಡಿಯೇಟ್ ಹುಳು ಸಾಕಾಣಿಕೆ ಮನೆ ಸಂಪೂರ್ಣ ನೆನೆಯುವಂಗೆ ಅಂದ್ರೆ ಕನಿಷ್ಠ ಅಂದ್ರೂ 180-250 ಲೀಟರ್ ಅಷ್ಟು ನಾವು ತಯಾರಿಕೆ ಮಾಡಬೇಕು. ಅಂದ್ರೆ ಇವಾಗ ಹುಳು ಸಾಕಾಣಿಕೆ ಮನೆ 1000 ಚದರಡಿ ಅಂತ ನಾನು ಹೇಳಿದ್ದೇನೆ ಮುಂಚೆನೆ. 1000 ಚದರಡಿ ಅಂದ್ರೆ ಅದರಲ್ಲಿ 20x50 ಉದ್ದದ ಒಂದು ಮನೆಗೆ ನಾವು ಕನಿಷ್ಠ ಅಂದ್ರೂ ಒಂದು ಚದರ ಅಡಿಗೆ 185 ml ಅಷ್ಟು ದ್ರಾವಣ ಬೇಕಾಗುತ್ತೆ. ಅದೇ 1000 ಚದರ ಅಡಿಗಾದ್ರೆ 185 ಲೀಟರ್ ದ್ರಾವಣ ಬೇಕಾಗುತ್ತೆ ನಮಗೆ. ಅಂದ್ರೆ ಇಲ್ಲಿ ದ್ರಾವಣನ ಮಿಶ್ರ ಮಾಡಿದ ನಂತರ ನಾವು ಇದನ್ನ ಕ್ಲೀನಾಗಿ ಹುಳು ಸಾಕಾಣಿಕೆ ಮನೆ ಸುತ್ತಮುತ್ತ ಮೇಲಿಂದ ಕೆಳಗಡೆ ಇಳಿಯೋವರೆಗೂ ನಾವು ಇದನ್ನ ಬಳಸಬೇಕು. ಅಂದ್ರೆ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು ವೈಜ್ಞಾನಿಕ ಸೋಂಕು ನಿವಾರಕಗಳನ್ನ ಬಳಕೆ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ರೇಷ್ಮೆ ಹುಳುಗಳಿಗೆ ರೋಗ ಬರದಂಗೆ ಆಮೇಲೆ ಗುಣಮಟ್ಟದ ಒಂದು ಸೊಪ್ಪು ಕೊಡೋದ್ರಿಂದ ನಾವು ಉತ್ತಮ ಗುಣಮಟ್ಟದ ಒಂದು ಯಶಸ್ವಿ ರೇಷ್ಮೆ ಹುಳು ಸಾಕಾಣಿಕೆ ಕೈಗೊಳ್ಳೋದ್ರ ಜೊತೆ ಒಂದು ಗೂಡಿನ ಗುಣಮಟ್ಟ ಕಾಪಾಡೋದ್ರ ಜೊತೆ ಮಾರುಕಟ್ಟೆಯಲ್ಲಿ ಧಾರಣೆ ನಾವು ಹೆಚ್ಚಿನದಾಗಿ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಇಲ್ಲಿಯವರೆಗೆ ನಮಗೆ ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ಮತ್ತೆ ಹಾಗೆ ರೇಷ್ಮೆ ಬೆಳೆಗಾರರು ಕೈಗೊಳ್ಳಬೇಕಾದಂತಹ ನಿರ್ವಹಣಾ ಕ್ರಮಗಳನ್ನು ಅತ್ಯುತ್ತಮವಾಗಿ ನಮಗೆ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ರೈತರು ಈ ಮಾಹಿತಿಯನ್ನ ಪಡ್ಕೊಂಡು ತಮ್ಮ ಬೆಳೆಯನ್ನ ನಾವು ಯಾವ ರೀತಿ ಬೆಳಿಬೇಕನ್ನೋದನ್ನ ಅವರು ನಿಮ್ಮ ಅಮೂಲ್ಯವಾದ ಮಾಹಿತಿಯನ್ನ ಅವರು ಪಡ್ಕೊಳ್ತಾರೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಈ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು ಮೇಡಮ್. ನನ್ನ ಮೊಬೈಲ್ ಸಂಖ್ಯೆ ಬಂದು 9242509392. ಇದಕ್ಕೆ ನೇರವಾಗಿ ರೈತರು ಕಾಂಟ್ಯಾಕ್ಟ್ ಮಾಡಬಹುದು,
1: ಸಂಪರ್ಕಿಸಬಹುದು.
0: ಥ್ಯಾಂಕ್ ಯು.
2: ಇದುವರೆಗೆ ಕೃಷಿ ರಂಗದಲ್ಲಿ ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಶಶಿಧರ್ ಕೆಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಮತ್ತು ರಾಜಲಕ್ಷ್ಮಿ ರಾಜೀವ್. ಈಗ ಕೃಷಿ ರಂಗದಲ್ಲಿ ಜನಪದ ಸಂಗೀತದಲ್ಲಿ ಬೆಂಗಳೂರು ಜೀವನ್ ಭೀಮಾನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ.

ಇದುವರೆಗೂ ಕೃಷಿ ರಂಗದಲ್ಲಿ ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. ಸರಿಯಾಗಿ 7:30 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿ ಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ವಾರ್ತೆಗಳ ವಿವರ: ಗುಜರಾತ್ನ ಸೂರತ್ನಲ್ಲಿ ಇಂದು ಸಂಪನ್ನಗೊಂಡ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 353,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ದಾಖಲೆಯ 2,792 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಭಾರತ ಜಾಗತಿಕ ಪೂರೈಕೆ ಸರಪಳಿ ಅಡಚಣೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ ಮತ್ತು ಸ್ವಾವಲಂಬಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ದೇಶದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಪ್ರತಿಪಾದಿಸಿದರು. ವೈಬ್ರಂಟ್ ಗುಜರಾತ್ನಂತಹ ಪ್ರಾದೇಶಿಕ ಶೃಂಗಸಭೆಗಳು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಚಿವರು ಹೇಳಿದರು. ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಾಂಘ್ವಿ ಮಾತನಾಡಿ, ಶೃಂಗಸಭೆಯಲ್ಲಿ ಸಹಿ ಹಾಕಲಾದ ಒಪ್ಪಂದಗಳು ಮುಂದಿನ 3 ವರ್ಷಗಳಲ್ಲಿ 282,000ಕ್ಕೂ ಹೆಚ್ಚು ಯುವಕರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಬಿಸಿಗಾಳಿ ವಾತಾವರಣ ಇರಬಹುದಾದರೂ ದೇಶಾದ್ಯಂತ ಇವು ಏಕರೂಪವಾಗಿರುವುದಿಲ್ಲ. ಸಮಯೋಚಿತ ಸಿದ್ದತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮೇ 2ನೇ ಮತ್ತು 4ನೇ ವಾರಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ತಾಪಮಾನವನ್ನು ನಿರೀಕ್ಷಿಸಲಾಗಿದೆ. ಇದು ವಾಯುವ್ಯ, ಮಧ್ಯ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಿಸಿಗಾಳಿಯ ವಾತಾವರಣವಿರುವ ಸಾಧ್ಯತೆ ಇದೆ. ಆದರೂ ಮೊದಲ ಮತ್ತು 3ನೇ ವಾರದಲ್ಲಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ಸಾಮಾನ್ಯದಿಂದ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ತೀವ್ರ ಶೆಖೆಯಿಂದ ರಾತ್ರಿ ವೇಳೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಶೆಖೆ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇದಕ್ಕೆ ಸಮನ್ವಯ ಕಾರ್ಯಗಳು ಅಗತ್ಯವಾಗಿವೆ. ಜನರು ದೇಹವನ್ನು ನಿರ್ಜಲೀಕರಣವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಹಗಲಿನ ವೇಳೆ ಹೆಚ್ಚು ಹೊತ್ತು ಹೊರಗೆ ಕಳೆಯಬಾರದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿನ್ನೆ ಲೇಹ್ನಲ್ಲಿ ತಥಾಗತ ಪವಿತ್ರ ಅವಶೇಷಗಳ ಪ್ರದರ್ಶನ ಉದ್ಘಾಟನೆಗೊಂಡಿರುವುದು ತುಂಬಾ ಸಂತಸದ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಪವಿತ್ರ ಅವಶೇಷಗಳು ಕಪಿಲ ವಸ್ತುವಿನ ಪಿಪ್ರಾವಾ ಸ್ತೂಪಕ್ಕೆ ಸಂಬಂಧಿಸಿವೆ ಮತ್ತು 19ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಉತ್ಖನನ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಹೇಳಿದ್ದಾರೆ. ಪವಿತ್ರ ಅವಶೇಷಗಳು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಾಕಾರಗೊಳಿಸುತ್ತವೆ. ಪ್ರದರ್ಶನವು ಲಡಾಖ್ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರದರ್ಶನ ಇದೇ 14ರವರೆಗೆ ನಡೆಯಲಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇಂದಿನಿಂದ 4 ದಿನಗಳ ಮ್ಯಾನ್ಮಾರ್ ಭೇಟಿ ಆರಂಭಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅಡ್ಮಿರಲ್ ತ್ರಿಪಾಠಿ ಅವರು ಮ್ಯಾನ್ಮಾರ್ನ ಕಮಾಂಡರ್ ಇನ್ ಚೀಫ್ ಜೈರಲ್ ಎ ವಿನ್ ಉ, ಮ್ಯಾನ್ಮಾರ್ ರಕ್ಷಣಾ ಸಚಿವ ಜನರಲ್ ಯು ಹುನ್ ಆಂಗ್ ಮತ್ತು ಮ್ಯಾನ್ಮಾರ್ ಸಶಸ್ತ್ರ ಪಡೆಗಳ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸದ್ಯ ಪ್ರಗತಿಯಲ್ಲಿರುವ ದ್ವಿಪಕ್ಷೀಯ ಸಾಗರ ಸಹಕಾರ, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಸಹಭಾಗಿತ್ವ ಹೆಚ್ಚಳ ಕುರಿತಂತೆ ಮಾತುಕತೆಗಳ ವೇಳೆ ಪರಿಶೀಲಿಸಲಾಗುವುದು. ಈ ಭೇಟಿಯು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ಸ್ಥಿರತೆಗಾಗಿ ಉಭಯ ದೇಶಗಳ ಬದ್ದತೆಯ ಮೇಲೆ ಆಧಾರಿತವಾದ ದೀರ್ಘಕಾಲೀನ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಅವರು ಪಾಟ್ನಾದಲ್ಲಿ ಇಂದು ಬಿಹಾರ್ ಮತ್ತು ಜಾರ್ಖಂಡ್ನ ವಿವಿಧ ಮಾಧ್ಯಮ ಘಟಕಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಕೇಂದ್ರ ವಾರ್ತಾ ಬ್ಯೂರೋ, ಕೇಂದ್ರ ಸಂವಹನ ಬ್ಯೂರೋ, ಆಕಾಶವಾಣಿ ಮತ್ತು ದೂರದರ್ಶನದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂಚಲ್ ಕುಮಾರ್, ಎಲ್ಲಾ ಮಾಧ್ಯಮ ಘಟಕಗಳು ಉತ್ತಮ ಸಮನ್ವಯದಿಂದ ಕೆಲಸ ಮಾಡಬೇಕು. ಎಲ್ಲಾ ಮಾಧ್ಯಮ ಘಟಕಗಳು ಡಿಜಿಟಲ್ ಮಾಧ್ಯಮ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಕಾಶವಾಣಿಯಿಂದ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಸೂನ್ ಜೋಶಿ ಅವರ ನೇಮಕವನ್ನು ಸ್ವಾಗತಿಸಿದ್ದು, ಜೋಶಿ ಅವರು ಜಾಹೀರಾತು, ಸಾಹಿತ್ಯ, ಕಲೆ ಮತ್ತು ಸಿನಿಮಾ ವಲಯದಲ್ಲಿ ತಮ್ಮ ಸೃಜನಶೀಲತೆ ತೋರಿದ್ದಾರೆ. ಅವರ ನುಡಿಗಳು ಮಣ್ಣಿನ ಸೊಗಡು ಹೊರಹೊಮ್ಮುತ್ತವೆ ಮತ್ತು ಅವರ ದೃಷ್ಟಿಕೋನ ದೇಶದ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಸಾರ ಭಾರತಿ ಹೊಸ ಚೈತನ್ಯ, ಗಾಢವಾದ ಉದ್ದೇಶ ಮತ್ತು ಹೊಸ ಸೃಜನಶೀಲ

0: ಮನೆಯನ್ನು ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೋಶಿಯವರು ಈ ಹಿಂದೆ ಮುಂಬೈನ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಸಿಬಿಎಫ್ಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇದೇ 4-8 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆ ಐಎಂಆರ್ಎಫ್ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಐಎಂಆರ್ಎಫ್ನ ಪೂರ್ಣಾವಧಿಶೇಷದಲ್ಲಿ ಸಚಿವರು ಭಾರತದ ಹೇಳಿಕೆಯನ್ನು ಓದಲಿದ್ದಾರೆ. ವಲಸೆ ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳ ಮೇಲೆ ಜಾಗತಿಕ ಪರಿಣಾಮ ಕುರಿತು ಚರ್ಚಿಸಲು ಐಎಂಆರ್ಎಫ್ ಅಂತರ ಸರ್ಕಾರಿ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಭೆಯು ನೀತಿ ಚರ್ಚೆ ಮತ್ತು ಪೂರ್ಣಾಧಿವೇಶನ ಒಳಗೊಂಡಿರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 2022 ನಡೆದ ಮೊದಲ ಐಎಂಆರ್ಎಫ್ ಸಭೆಯ ಮುಂದುವರಿದ ಭಾಗವಾಗಿ 2ನೇ ಸಭೆಯನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಪ್ರಾಮುಖ್ಯತೆ ಇಲ್ಲವಾಗಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಹ ಒತ್ತಡದಲ್ಲಿವೆ. ಇದರಿಂದ ಈ ಪ್ರದೇಶದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ನಬಾತಿ ಜಿಲ್ಲೆಯಲ್ಲಿ ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ ಎಂದು ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವುಗಳಲ್ಲಿ ಖರ್ ದಜ್ಜಲ್ ಬಳಿ ವಾಹನಗಳನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ದಾಳಿಗಳು ಮತ್ತು ಖರ್ ದಜ್ಜಲ್ ಮತ್ತು ಅಡ್ಜಿತ್ ಅನ್ನು ಸಂಪರ್ಕಿಸುವ ರಸ್ತೆಗಳು ಸೇರಿವೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಸೇರಿದಂತೆ ನಾಗರಿಕರ ಸಾವು ನೋವುಗಳು ಸಹ ವರದಿಯಾಗಿವೆ. ಸ್ವಯಂ ಘೋಷಿತ ಬಫರ್ ವಲಯವನ್ನು ಮೀರಿ ಕಾರ್ಯನಿರ್ವಹಿಸುತ್ತಿರುವ ಹೆಜ್ಬೊಲ್ಲಾದ ನೆಲೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಈ ದಾಳಿಗಳು ಹೊಂದಿವೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಜ್ಬುಲ್ಲಾ ಸೀಮಿತ ರಾಕೆಟ್ ಮತ್ತು ಡ್ರೋನ್ ಗುಂಡಿನ ದಾಳಿ ನಡೆಸಿದೆ. ಗಡಿಯನ್ನು ಸ್ಥಿರಗೊಳಿಸಲು ಮತ್ತು ವಿಶಾಲ ಭದ್ರತಾ ಮಾತುಕತೆಗಳನ್ನು ಸಕ್ರಿಯಗೊಳಿಸಲು ಉದ್ದೇಶಿಸಿರುವ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಎಂದು ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಆರೋಪಿಸಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇಂದು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026 ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 12 ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು ಜುಲೈ 5 ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ 15 ವನಿತೆಯರ ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಯಾ ರೋಡ್ರಿಗಸ್, ಭಾರತಿ ಫುಲ್ಮಾಲಿ ಮತ್ತು ರಿಚಾ ಘೋಷ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಪಟುಗಳಿದ್ದಾರೆ. ಜೂನ್ 14 ಎಡ್ಜಬಾಸ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ದ ಭಾರತ ತಂಡ ತಮ್ಮ ಅಭಿಯಾನ ಆರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026 ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಐಐಟಿ ಮದ್ರಾಸ್ ಹಾಗೂ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆಯ ನಡುವೆ ಒಡಂಬಡಿಕೆ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಯೋಜನೆಗಳನ್ನು ತ್ವರಿತವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಕಾರ್ಯದರ್ಶಿ ನಿರ್ದೇಶನ. ತಿರುಪತಿಗೆ 6 20 ಕೆಜಿ ನಂದಿನಿ ತುಪ್ಪ ಪೂರೈಕೆ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ದೇಶದ ಯುವಕರಿಗೆ ನೂತನ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸಂಸ್ಥೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಕರಾವಳಿ ಜಿಲ್ಲೆಗಳು ಆಭರಣ ವಿನ್ಯಾಸ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದು ಇನ್ನಷ್ಟು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ.
3: I can see it only growing, and it is to the credit of the Gems and Jewelry management and the Indian Institute of Gems and Jewelry, where consistently because of their support, the center has reached this level. There are more centers all

0: ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ತಂತ್ರಜ್ಞಾನದಲ್ಲಿ ವಿಶೇಷ ಮತ್ತು ಉದ್ಯಮ ಆಧಾರಿತ ಪ್ರಮಾಣೀಕೃತ ಪೋಸ್ಟ್ ಆರಂಭಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮತ್ತು ಐಐಟಿ ಮದ್ರಾಸ್ ನಡುವೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತರಬೇತಿ ಕಾರ್ಯಕ್ರಮ ಕೌಶಲ್ಯದ ಕೊರತೆಯನ್ನು ನೀಗಿಸಲು, ಉದ್ಯೋಗಕ್ಕೆ ಸನ್ನದ್ದರಾದ ವೃತ್ತಿಪರರನ್ನು ಸೃಷ್ಟಿಸಲು ಮತ್ತು ಮೌಲ್ಯಾಧಾರಿತ ಉತ್ಪಾದನೆ ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಮಂಗಳೂರಿನ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಕ್ಷೇಮ ಸಭಾಂಗಣದಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಕೋನ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತಮ ಶಿಕ್ಷಣ ನೀಡುವ ಮೂಲಕ ನಿಟ್ಟೆ ವಿದ್ಯಾಸಂಸ್ಥೆ ವಿಕಸಿತ ಭಾರತಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದೆ ಎಂದು ತಿಳಿಸಿದ್ದಾರೆ. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕದಲ್ಲಿ ಭಾರತವು ಆರ್ಥಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಸುಸ್ಥಿರ ಡೇಟಾ ಕೇಂದ್ರಗಳ ಅಗತ್ಯವಿದ್ದು, ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಹೊಸಕೋಟೆ ಸಮೀಪ 500 MW ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಮಂಗಳೂರಿನಲ್ಲೂ ಡೇಟಾ ಪಾರ್ಕ್ ಸ್ಥಾಪನೆಗೆ ಭೂಮಿ ಲಭ್ಯವಿದ್ದು, ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ KIADBಗೆ ಸೇರಿದ 350 ಎಕರೆ ಇದೆ. ಮೈಸೂರಿನಲ್ಲಿ ಈ ಉದ್ದೇಶಕ್ಕೆ ಸೂಕ್ತ ಜಾಗ ಗುರುತಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಪಾರ್ಕ್ಗಳಲ್ಲಿ ಡೇಟಾ ಸೆಂಟರ್ ಸ್ಥಾಪನೆಗೆ ಹೂಡಿಕೆ ಮಾಡಿದರೆ ಅವರಿಗೆ ವಿದ್ಯುತ್ ಮತ್ತು ನೀರು ಒದಗಿಸಲಾಗುವುದು. ಇದಕ್ಕೆ ಪೂರಕವಾದ ಸಿದ್ದತೆ ಮಾಡಿಕೊಳ್ಳಲು 3 ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸದ್ಯದಲ್ಲೇ ಹೂಡಿಕೆದಾರರ ಜೊತೆಗೂ ಸಭೆ ನಡೆಸುವಂತೆ ಸಚಿವರು ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಜನ ವಿಕಾಸ್ ಮತ್ತು ಉಮೀದ್ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳ ಅನುಷ್ಠಾನ ಕುರಿತು ನವದೆಹಲಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವಾಲಯದ ಕಾರ್ಯದರ್ಶಿ ಡಾ ಶ್ರೀವತ್ಸ ಕೃಷ್ಣ ಅವರು ಯೋಜನೆಗಳನ್ನು ರಾಜ್ಯದಲ್ಲಿ ತ್ವರಿತವಾಗಿ ಜಾರಿಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಮೂಲಸೌಕರ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಮನ್ವಯದ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ. ಮುಂದಿನ 6 ತಿಂಗಳ ಕಾಲ ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ಬಮುಲ್ನಿಂದ ತಿಂಗಳಿಗೆ 2 ಲಕ್ಷ ಕೆಜಿ ನಂದಿನಿ ತುಪ್ಪ ಸರಬರಾಜು ಮಾಡಲಾಗುತ್ತದೆ ಎಂದು ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮುಲ್ ಕಚೇರಿ ಆವರಣದಲ್ಲಿ ತಿರುಪತಿಗೆ ತುಪ್ಪ ಪೂರೈಕೆ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿದ ಅವರು, ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆಗೆ ಟೆಂಡರ್ ಪಡೆಯಲಾಗಿದೆ. ಇದರ ಮೊತ್ತ 136 ಕೋಟಿ ರೂಪಾಯಿಗಳಾಗಿದ್ದು, ಪ್ರತಿನಿತ್ಯ 12.5 ಟನ್ನಂತೆ ಮುಂದಿನ 6 ತಿಂಗಳು ತುಪ್ಪ ಸರಬರಾಜು ಆಗಲಿದೆ ಎಂದು ಹೇಳಿದ್ದಾರೆ. ಸಾಗಾಣಿಕೆಗೆ ಡಿಜಿಟಲ್ ಲಾಕ್ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ನಾವು ಕೊಟ್ಟ ಪಾಸ್ವರ್ಡ್ನಲ್ಲಿ ನಮೂದಿಸಿದರೆ ಮಾತ್ರ ತೆರೆಯಬಹುದು. ಗ್ರಾಹಕರಿಗೂ ಸಹ ಇದೇ ರೀತಿ ಗುಣಮಟ್ಟದ ಪದಾರ್ಥ ನೀಡಲಾಗುತ್ತಿದೆ. ನಂದಿನಿ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಅಕ್ರಮ ಎಸಗುತ್ತಿರುವವರ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ. ಧಾರವಾಡದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿರುವ ಜಿಲ್ಲಾ ಲಸಿಕಾ ಉಗ್ರಾಣ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಈ ವೇಳೆ ಅವರು ಕೇಂದ್ರದಲ್ಲಿರುವ ವಿವಿಧ ಸೌಕರ್ಯಗಳನ್ನು ಪರಿಶೀಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಮಾತನಾಡಿ, ಧಾರವಾಡ ಜಿಲ್ಲೆಗೆ ಬರುವ ಲಸಿಕೆ ಹಾಗೂ ವಿವಿಧ ಔಷಧಿಗಳನ್ನು ಶೇಖರಿಸಿಡಲು ಈ ಉಗ್ರಾಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಲಸಿಕಾ ಕಾರ್ಯಕ್ರಮಗಳಿಗೆ ಈ ಕೇಂದ್ರ ಉಪಯೋಗವಾಗಲಿದೆ ಎಂದು ಹೇಳಿದ್ದಾರೆ.
1: ವ್ಯಾಕ್ಸಿನ್ ಸ್ಟೋರೇಜ್ ಸಂಬಂಧಿಸಿದಂತೆ ಇಡೀ ದೇಶದ ಎಲ್ಲಾ ಕಡೆನೂ ಆಯಾ ಜಿಲ್ಲೆಗಳಲ್ಲಿ ಆದಷ್ಟು ಸಮೀಪದಲ್ಲಿ ಒಂದು ಸ್ಟೋರೇಜ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಕಟ್ಟಡಗಳ ನಿರ್ಮಾಣ ಆಗ್ತದೆ. ಇಕ್ವಿಪ್ಮೆಂಟ್ ಎಲ್ಲ ಸೇರಿ ವ್ಯಾಕ್ಸಿನ್ಗಳೇನು ಏರ್ ಟೆಂಪರೇಚರ್ ದಲ್ಲಿ ಇಡೋದ್ರಿಂದ ಟೆಂಪರೇಚರ್ ಮೇಂಟೈನ್ ಆಗದೆ ಇರೋದ್ರಿಂದ ಟ್ರಾನ್ಸ್ಶಿಪ್ಮೆಂಟ್ ನಲ್ಲಿಯೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅದನ್ನ ಇಲ್ಲಿ ಆವರಣದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ಇಲ್ಲೇನು ವಿಶೇಷವಾಗಿ ವ್ಯಾಕ್ಸಿನೇಷನ್ ಮಾಡ್ತೀವಿ, ಅವೆಲ್ಲದಕ್ಕೂ ಬಹಳ ಅನುಕೂಲ ಆಗ್ತದೆ.
0: ಬೆಳಗಾವಿಯ ಕೃಷಿ ಇಲಾಖೆ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ಜಲಾನಯನದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಮತ್ತು ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿ ಜಲಾನಯನ ಇಲಾಖೆಯಿಂದ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿಶೇಷ ಗಮನ ಸೆಳೆದಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಅರಣ್ಯ ಘಟಕ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಸಮಗ್ರ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ, ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕರಿಸಿರುವ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ಸಂತಸ ವ್ಯಕ್ತಪಡಿಸಿ ಆಕಾಶವಾಣಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಬೆಳಗಾವಿ ಜಿಲ್ಲೆ ಒಳಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕಾಂಪೋನೆಂಟ್ 2.0 ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗೆ ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಮಗೆ ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ ದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ.
0: ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ, ಬೈಲಹೊಂಗಲ, ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ಯೋಜನೆಗಳ ಮಂಜೂರಾತಿ ದೊರೆತಿದೆ. ರಿವಾರ್ಡ್ ಎಂಬ ವಿನೂತನ ಯೋಜನೆಯನ್ನು ಅಥಣಿ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ Dr. MR Ravi ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಅನವಶ್ಯಕವಾಗಿ ತಿರುಗಾಡಬಾರದು. ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಸಾರ್ವಜನಿಕರು ಮನೆಗಳ ಹೊರಗಡೆ ಮತ್ತು ಮನೆಗಳ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆಯುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ತೀವ್ರವಾಗಿ ಹೆಚ್ಚಾಗುತ್ತಿದ್ದು ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ 14 ಹಾಸಿಗೆಗಳ ಸುಸಜ್ಜಿತ ವಾರ್ಡ್ ತೆರೆದಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದ್ದು ಇದರಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಗಂಭೀರ ಪ್ರಕರಣಗಳು ದಾಖಲಾಗಿಲ್ಲ. ಆದರೂ ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಅಧೀಕ್ಷಕರಾದಂತಹ Dr. Ishwara ಹಸಬಿ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ವಾರ್ಡನ್ನ ಹೀಟ್ ವೇವ್ ಸಲುವಾಗಿ ಪ್ರಿಸರ್ವ್ ಮಾಡಿಟ್ಟಿವಿ. ಅದರಲ್ಲಿ ವೆಂಟಿಲೇಟರ್, ಮಾನಿಟರ್ಸ್ ಮತ್ತೆ ಉಳಿದ ಎಲ್ಲಾ ಐಸಿಯು ಪರಿಕರಗಳನ್ನ ಹಾಕಬಹುದ್ರಿ. ಐಸಿಯು ತರನ ಹಾಕತಿ. ಈ ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಬರ್ಲಿಕ್ಕೂ ಇಲ್ಲ. 10-4 ಗಂಟೆವರೆಗೂ ಬಿಸಿಲಲ್ಲಿ ಅಡ್ಡಾಡೋದು ನಿಲ್ಸಿದ್ರೆ, ನೆರಳಲ್ಲೇ ಇದ್ರೆ ಹೀಟ್ ವೇವ್ ಬರೋ ಸಂಭವ ಕಡಿಮೆ ಇರುತ್ತೆ.
0: ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ KSDL 2025-26 ಹಣಕಾಸು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ 2016 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 507 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದು ಸಂಸ್ಥೆಯ ಪಾಲಿಗೆ ಚಾರಿತ್ರಿಕ ಮೈಲಿಗಲ್ಲಾಗಿದ್ದು ಸಾರ್ವಜನಿಕ ಉದ್ಯಮಿಗಳ ಸಾಧನೆಯಲ್ಲಿ ಕಿರೀಟಪ್ರಾಯವಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB Patil ತಿಳಿಸಿದ್ದಾರೆ. ಅಲ್ಪಾವಧಿಯಲ್ಲಿ KSDL ವಹಿವಾಟು 641 ಕೋಟಿ ರೂಪಾಯಿ ಹೆಚ್ಚಳ ಕಂಡಿದೆ ಎಂದು ಅವರು ತಿಳಿಸಿದ್ದಾರೆ. 57 ನೂತನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದ್ದು ಪ್ರಸಕ್ತ 94 ಉತ್ಪನ್ನಗಳು ವಹಿವಾಟು ನಡೆಸುತ್ತಿವೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಗಂಧದ ಮರ ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. SSLC ಪರೀಕ್ಷೆ 1 ಅನುತ್ತೀರ್ಣವಾಗಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ 2 ತೆಗೆದುಕೊಳ್ಳಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪರೀಕ್ಷೆ 2 ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಶುಲ್ಕ ಭರಿಸಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವಿಷಯವಾರು ವಿದ್ಯಾರ್ಥಿಗಳು ಅನುತ್ತೀರ್ಣವಾಗಿರುವ ಅಂಕಿಅಂಶಗಳನ್ನು ಸಚಿವರು ಪ್ರಕಟಿಸಿದ್ದಾರೆ. ಪರೀಕ್ಷೆಯ ಫಲಿತಾಂಶದಿಂದಾಗಿ ಯಾವುದೇ ವಿದ್ಯಾರ್ಥಿಯು ನಿರಾಸೆಗೊಂಡು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅನುತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆ 2 ಕಡ್ಡಾಯವಾಗಿ ನೋಂದಾಯಿಸಿ ಅವರನ್ನು ಶೈಕ್ಷಣಿಕವಾಗಿ ಸಜ್ಜುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಬೋಸರಾಜು ಮತ್ತು ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಎಎಸ್ ಕಿರಣ್ ಕುಮಾರ್ ನೂತನ ಸ್ಕೈ ಥಿಯೇಟರ್ ಶೋಗೆ ಚಾಲನೆಯನ್ನು ನೀಡಿದರು. ವಾಯೇಜರ್ ಅಂತ್ಯವಿಲ್ಲದ ಪಯಣ ಎಂಬ 32 ನಿಮಿಷಗಳ ಈ ಚಿತ್ರ ವಾಯೇಜರ್ ಜ್ಞಾನದ ಅದ್ಭುತ ಮತ್ತು ರೋಚಕ ಪಯಣದ ಕಥೆಯನ್ನು ತಿಳಿಸಲಿದೆ. ಗುರು, ಶನಿ, ನೆಫ್ಚೂನ್, ಯುರೇನಸ್ ಗ್ರಹಗಳ ನೈಜ ಚಿತ್ರಗಳನ್ನು ಬಿತ್ತರಿಸಿರುವ ಈ ಚಿತ್ರ ಅಲ್ಲಿನ ವಾತಾವರಣ ಮತ್ತು ರಾಸಾಯನಿಕ ಅಂಶಗಳ ಮಾಹಿತಿಯನ್ನು ವಿಶಾಲ ಗುಮ್ಮಟಾಕಾರದ ಪರದೆಯ ಮೇಲೆ ಪ್ರದರ್ಶಿಸಲಿದೆ. ಸಾರ್ವಜನಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ತಿಳಿಸಿದ್ದಾರೆ. ಬೆಳಿಗ್ಗೆ

0: ಮೂವತ್ತು, ಸಂಜೆ 4:30 ಹಾಗೂ 5:30 ಇಂಗ್ಲಿಷ್ನಲ್ಲಿ, ಬೆಳಗ್ಗೆ 11:30 ನಿಮಿಷಕ್ಕೆ ಹಾಗೂ ಸಂಜೆ 3:30 ಕನ್ನಡದಲ್ಲಿ ಈ ಕಿರುಚಿತ್ರ ಪ್ರಸಾರವಾಗಲಿದೆ. ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ಜುಲೈ 31ರವರೆಗೆ 5-18 ವರ್ಷ ವಯಸ್ಸಿನ ಮಕ್ಕಳು ನಾಮನಿರ್ದೇಶನಗಳನ್ನು ಸಲ್ಲಿಸಬಹುದಾಗಿದೆ. ಯಾವುದೇ ನಾಗರಿಕರಿಂದ ನಾಮನಿರ್ದೇಶನಗಳನ್ನು https://awards.gov.in/ನಲ್ಲಿರುವ ರಾಷ್ಟೀಯ ಪ್ರಶಸ್ತಿ ಪೋರ್ಟಲ್ ಮೂಲಕ ಮಾತ್ರ ಸ್ವೀಕರಿಸಲಾಗುತ್ತದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರವು ದೇಶಾದ್ಯಂತ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸಲು ರಾಷ್ಟ್ರಪತಿ ವಾರ್ಷಿಕವಾಗಿ ನೀಡುವ ಪ್ರತಿಷ್ಠಿತ ರಾಷ್ಟೀಯ ಮಟ್ಟದ ಪ್ರಶಸ್ತಿಯಾಗಿದೆ. ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿಭಾಗಗಳಲ್ಲಿ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರ ಸರ್ಕಾರದ ನೀತಿ ರೂಪಣೆಯ ಪ್ರಮುಖ ಸಂಸ್ಥೆಯಾದ ನೀತಿ ಆಯೋಗದಲ್ಲಿ ಇಬ್ಬರು ಕನ್ನಡಿಗರಿಗೆ ಅವಕಾಶ ದೊರೆತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ನೀತಿ ಆಯೋಗದ ಸದಸ್ಯರಾಗಿ ಯಾದಗಿರಿ ಜಿಲ್ಲೆಯ ತಜ್ಞ ವೈದ್ಯರಾದಂತಹ ಡಾ ಶ್ರೀನಿವಾಸ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರಾಗಿ ಕೆವಿ ರಾಜು ಅವರನ್ನು ನೇಮಕ ಮಾಡಲಾಗಿದೆ. ಜಿಲ್ಲೆಯ ಇಬ್ಬರು ನೇಮಕಗೊಂಡಿರುವುದಕ್ಕೆ ಯಾದಗಿರಿ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ 4 ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿದ್ದು, ಜಿಲ್ಲಾಡಳಿತವು ಅಗತ್ಯ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಬೆಳಗ್ಗೆ 8:00 ಅಂಚೆ ಮತಗಳು ಹಾಗೂ 8:30 ಇವಿಎಂ ಮತಗಳ ಎಣಿಕೆ ಆರಂಭವಾಗಲಿದೆ. ಒಟ್ಟು 14 ಟೇಬಲ್ಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ. ಎಣಿಕೆ ಕೇಂದ್ರದ ಸುತ್ತ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಡಿಎಆರ್ ಹಾಗೂ ಸ್ಥಳೀಯ ಪೊಲೀಸರಿಂದ 3 ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 9 ಮತದಾನ ನಡೆದಿತ್ತು. ನೀಟ್ ಪರೀಕ್ಷೆಯು ನಾಳೆ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನಲ್ಲಿ ನಡೆಯಲಿದ್ದು, ಈ ಪರೀಕ್ಷೆಯು ಅತ್ಯಂತ ಪಾರದರ್ಶಕ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ಪರೀಕ್ಷಾ ಮಾರ್ಗಸೂಚಿಗಳ ಉಲ್ಲಂಘನೆಯಾಗದಂತೆ ಕರ್ತವ್ಯ ನಿರ್ವಹಿಸುವಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವಂತಹ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ದಾವಣಗೆರೆಯ 14 ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಾಳೆ ನಡೆಯಲಿದ್ದು, ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲು ಎಲ್ಲಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಸಾಗುವ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತನಾಡ್ತೀವಿ ಅಂತ ತಿಳಿಯೋದಕ್ಕೂ ಮೊದಲು ಮಲೆಯ ಮಾರುತ ಚಿತ್ರದ ಗೀತೆ ನಿಮಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಹೌದು, ಇಂದು ನಾವು ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂಗೀತದ ಬಗ್ಗೆ ಮಾತಾಡ್ತಿದ್ದೀವಿ. ಸಂಗೀತವು ಸ್ವರ, ಲಯ, ತಾಳ ಮತ್ತು ಶಬ್ದಗಳ ಸುಂದರ ಸಂಯೋಜನೆ. ಸಂಗೀತ ಮನಸ್ಸಿಗೆ ಮುದ ನೀಡೋ ಕಲೆ. ಮನುಷ್ಯರು ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಸಂಗೀತ ತುಂಬ ಪ್ರಮುಖವಾದ ಸಾಧನವಾಗಿದೆ. ಸಂಗೀತದ ಮೂಲಕ ಸಂತೋಷ, ದುಃಖ, ಭಕ್ತಿ, ಪ್ರೀತಿ ಮುಂತಾದ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಹುದು. ಈಗ ಕೇಳಿ ಒಲವು ಗೆಲುವು ಚಿತ್ರದ ಗೀತೆ.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಲವು ಗೆಲುವು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿತ್ತು.
1: ಆತ್ಮೀಯ ರೈತ ಬಾಂಧವರೇ, ಇದೇ ತಿಂಗಳ 22ರಂದು ಗುರುವಾರ ಸಂಜೆ 5:30 to 6:00 ಪ್ರಸಾರವಾಗಲಿರುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಹಾಗೂ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು. ಈ ವಿಷಯವಾಗಿ ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2237477 2237477888 2237477999 STD ಕೋಡ್ ಸಂಖ್ಯೆ 080. ತಪ್ಪದೆ ಕೇಳಿ. ಕಾರ್ಯಕ್ರಮ ರೈತ ಮಿತ್ರ ಇದೇ ಗುರುವಾರ ಸಂಜೆ 5:30. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕಿಲುಗುರೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇಂದು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ಭಕ್ತಿ ಸಂಗೀತ, ಚಲನಚಿತ್ರ ಸಂಗೀತ, ಪಾಶ್ಚಾತ್ಯ ಸಂಗೀತ ಎಂಬ ಬೇರೆ ಬೇರೆ ವಿಧಗಳಿವೆ. ಭಾರತದಲ್ಲಿ ಮುಖ್ಯವಾಗಿ ಎರಡು ರೀತಿ ಶಾಸ್ತ್ರೀಯ ಸಂಗೀತ ಪದ್ಧತಿಗಳಿವೆ. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮತ್ತೊಂದು ಹಿಂದೂಸ್ತಾನಿ ಶಾಸ್ತ್ರೀಯ

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಸಂಗೀತದ ಬಗ್ಗೆ ಮಾತಾಡ್ತಿದ್ವಿ. ಇತ್ತೀಚಿನ ಕಾಲದಲ್ಲಿ ಮ್ಯೂಸಿಕ್ ಥೆರಪಿ ಬಹಳ ಜನಪ್ರಿಯವಾಗಿದೆ. ಸಂಗೀತ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಸಹಾಯ ಮಾಡುತ್ತೆ, ಜೊತೆಗೆ ಮನರಂಜನೆಯನ್ನು ಸಹ ನೀಡುತ್ತೆ. ಈಗ ಕೇಳಿ ಯುಗ ಪುರುಷ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸಂಗೀತ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವೇ ಆಗಿದೆ. ಹಿಂದಿನ ಕಾಲದಿಂದಲೂ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಸಂಗೀತನ ಬಳಸ್ತಾ ಇದ್ರು. ಉದಾಹರಣೆಗೆ, ಮಗುವನ್ನು ಸಂತೈಸಬೇಕಾದ್ರೆ ಜೋಗುಳ ಹಾಡೋದು, ಹಬ್ಬಗಳಲ್ಲಿ ದೇವರ ನಾಮಗಳನ್ನು ಹಾಡೋದು, ಶುಭ ಸಮಾರಂಭಗಳಲ್ಲಿ ಆರತಿ ಹಾಡುಗಳು, ದೇವಾಲಯಗಳಲ್ಲಿ ಭಜನೆಗಳು, ಇವೆಲ್ಲವೂ ಸಂಗೀತದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತವೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಭಾರತೀಯ ಸಂಗೀತದ ಮೂಲವನ್ನು ನಾವು ಸಾಮವೇದದಲ್ಲಿ ಕಾಣಬಹುದು. ವೇದಗಳ ಕಾಲದಲ್ಲಿ ಮಂತ್ರಗಳನ್ನು ಸ್ವರಬದ್ಧವಾಗಿ ಹಾಡಲಾಗ್ತಿತ್ತು. ಭಾರತೀಯ ಸಂಗೀತದಲ್ಲಿ ಸ ರಿ ಗ ಮ ಪ ದ ನಿ ಎಂಬ 7 ಮುಖ್ಯ ಸ್ವರಗಳಿದ್ದು, ಈ ಸ್ವರಗಳ ಸಂಯೋಜನೆಯಿಂದ ಅನೇಕ ರಾಗಗಳು ಹುಟ್ಟುತ್ತವೆ. ಈಗ ಕೇಳಿ, ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಶ್ರುತಿ ಚಿತ್ರದ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಸ್ ಎ ರಾಜ್ಕುಮಾರ್.

ಸಂಗೀತ ಜೀವನವನ್ನು ಸುಂದರಗೊಳಿಸುವ ಶಕ್ತಿಯೂ ಆಗಿದೆ ಅಂತ ಹೇಳ್ಬೋದು. ಸಂಗೀತವು ವಿಶ್ವದ ಸಾಮಾನ್ಯ ಭಾಷೆ ಎಂದು ಸಹ ಹೇಳಲಾಗುತ್ತೆ. ಸಂಗೀತವು ಕಲೆಗಳಲ್ಲಿಯೇ ಅತ್ಯಂತ ಪ್ರಭಾವಶಾಲಿ ಕಲೆಯಾಗಿದ್ದು, ಇದು ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸುವ ಮೂಲಕ ಜೀವನವನ್ನು ಸುಂದರಗೊಳಿಸುವ ಶಕ್ತಿಯೂ ಆಗಿದೆ. ಈಗ ಕೇಳಿ ಆನಂದ್ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇದುವರೆಗೂ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂಗೀತದ ಬಗ್ಗೆ ಮಾತು ಕಥೆಯನ್ನು ನಡೆಸ್ತಾ ಇದ್ವಿ, ಹಾಡುಗಳನ್ನು ಸಂಗೀತಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಕೇಳ್ತಾ ಇದ್ವಿ. ಸಮಯ ಇನ್ನೇನು 8:45 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರಲಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:13. ಈಗ ವಾಣಿಶ್ರೀ ಹೆಗಡೆಯವರು ಹಾಡಿರುವ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಚನ್ನವೀರ ಕಣವಿಯವರ ರಚನೆ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ಜಿತೇಶ್ಗೆ ಈ ಫೋರ್ಗೆ ಕಾಯ್ತಾ ಇದ್ದಿದ್ದು ನಾವು ಅವಾಗಿಂದ. ಇದು ರಿಲ್ಯಾಕ್ಸ್ ಮಾಡುತ್ತೆ ಫ್ಯಾನ್ಸ್ ಅಲ್ಲಿ ಇರೋಂತ ಟೆನ್ಷನ್. ಗುದ್ದು ತಗೋ ಒಂದ್ ಬೌನ್ಸ್ ಫೋರ್ ಬೇಕು, ಇದು ಇನ್ನು ಒಂದ್ ಬೇಕು ಈ ಓವರ್ ಅಲ್ಲಿ. ಅವಾಗ ನೆಕ್ಸ್ಟ್ ಓವರ್ ಗೇಮ್ ನ ಫಿನಿಶ್ ಮಾಡ್ಬೇಕು.
2: ಗೇಮ್ ಆಫ್ಟರ್ ಗೇಮ್, ಬಾಲ್ ಆಫ್ಟರ್ ಬಾಲ್ ಅಂತಾನೆ ಹೇಳ್ಬೋದು. ಈ ವ್ಯಕ್ತಿ ಸ್ಟ್ಯಾಂಡ್ ಔಟ್.
3: ಅಯ್ಯೋ ಎಂತ ಟೈಮ್ ಅಲ್ಲಿ ಕರೆಂಟ್ ಹೋಯ್ತು,
4: ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್ ಲಿಖಿತ. ಈಗ್ಲೇ ಕರೆಂಟ್ ಹೋಗ್ಬಿಡ್ತಲ್ಲ. ಛೇ,
3: ಅದಕ್ಕೆ ಹೇಳದ್ UPS ಇಟ್ಕೊಂಡಿರ್ಬೇಕು ಅಂತ. ಯಾವಾಗ್ಲೂ ಪವರ್ ಸಪ್ಲೈ ಸಿಗದ?
4: ಹೌದು, UPS ಇದ್ದಿದ್ರೆ ನಾವು ತಡೆರಹಿತವಾಗಿ ನೋಡ್ಬೋದಿತ್ತು ನಾನ್ ಸ್ಟಾಪ್ ತರ.
3: ಇವಾಗ ಪವರ್ ಕಟ್ ಆಯ್ತಲ್ಲ, ಏನ್ ಮಾಡೋದು?
4: ಇನ್ನೇನ್ ಮಾಡೋದು, ಪವರ್ ಬರೋವರ್ಗ ಕೂತ್ಕೊಂಡ್ ಕಾಯೋದು.
3: ನನಗ್ ಕಾಯಕ್ಕೆಲ್ಲ ಆಗಲ್ಲ, ಏನಾದ್ರೂ ಒಂದ್ ಹೇಳಿ.
4: ಏನ್ ಹೇಳಿ, ಹಾಡ ಇಲ್ಲ?
3: ಏ, ನಿಮ್ ಹಾಡು ಯಾರ್ ಕೇಳ್ತಾರೋದ್ರಪ್ಪ? ಬೆಳಗ್ಗೆ ಇದ್ರೆ ನಿಮ್ ಹಾಡು, ಮಧ್ಯಾಹ್ನ ನಿಮ್ ಹಾಡು, ಸಂಜೆ ಆದ್ರೆ ನಿಮ್ ಹಾಡು ಸಾಕಾಗಿದೆ ನನ್ಗೆ. ತಮಾಷೆ ಮಾಡಿದ್ದು.
4: ಓಪನ್ ಆಗಿ ಚೆನ್ನಾಗಿಲ್ಲ ಅಂದ್ಮೇಲೆ ನಾನು ಹೇಳ್ತೀನಿ ಅಂತ ಕೇಳದೆ
3: ಇಲ್ಲ. ಇಲ್ಲ, ನಿಮ್ ವಾಯ್ಸ್ ಚೆನ್ನಾಗಿದೆ, ಹಾಡ್ ಕೇಳಕ್ ಇಷ್ಟ. ಒಟ್ಟಿಗೆ ಹಾಡ್ ಹೇಳೋಣ. ಆದ್ರೆ ಇವಾಗ ಪವರ್ ಬರಕ್ಕೆ ತುಂಬಾ ಟೈಮ್ ಅಂತೂ ತಗೊಳುತ್ತಲ್ವಾ? ಅಲ್ಲಿವರೆಗೂ ನಾವ್ಯಾಕೆ UPS ಬಗ್ಗೆನೆ ಮಾತಾಡ್ಬಾರ್ದು? ಬೇಗ ಕರೆಂಟ್ ಬಂದ್ರು ಬರ್ಬೋದು, ಯಾರಿಗ್ ಗೊತ್ತು?
4: UPS ಧ್ಯಾನ ಮಾಡ್ತಾ ಇದ್ರೆ UPS ಪ್ರತ್ಯಕ್ಷ ಆಗುತ್ತೆ.
3: ಹಾ, ನಾವ್ UPS ಬಗ್ಗೆ ಮಾತಾಡಿ ಅದ್ರ ಮ್ಯಾನಿಫೆಸ್ಟ್ ಮಾಡ್ದಂಗ ಆಗಿ.
4: ಕರೆಕ್ಟ್, UPS ಪ್ರತ್ಯಕ್ಷ ಆಗಲ್ಲ, UPS ಬದಲಾಗಿ ಕರೆಂಟೇ ಬಂದ್ರೆ
3: ಕರೆಂಟ್ ಬರುತ್ತೆ.
4: ಸರಿ, ಆಯ್ತು.
3: ಮೊದ್ಲಿಗೆ ಈ UPS ಅಂತ ಅಂದ್ರೆ ಏನು? ಈಗ ಕರೆಂಟ್ ಹೋದಾಗ ವಿದ್ಯುತ್ನ ಸರಬರಾಜು ನೀಡುತ್ತೆ ನಮ್ಗೆ, ಅದು ಅಂದ್ರೆ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಹೆಂಗಿದು
4: ಈಗ ನೋಡು. UPS ಅಂದ್ರೆ ಅನ್ಇಂಟರಪ್ಟೆಬಲ್ ಪವರ್ ಸಪ್ಲೈ, ಅಂದ್ರೆ ಇದು ತಡೆರಹಿತ ವಿದ್ಯುತ್ತನ್ನ ಸರಬರಾಜು ಮಾಡುತ್ತೆ. UPS ಅನ್ನೋದು ಒಂದು ಬ್ಯಾಕಪ್ ಪವರ್ ಸಾಧನವಾಗಿದ್ದು ಅದು ವಿದ್ಯುತ್ ಕಡಿತಗೊಂಡ ತಕ್ಷಣ ತ್ವರಿತವಾಗಿ ನಮ್ಗೆ ವಿದ್ಯುತ್ತನ್ನ ನೀಡುತ್ತೆ. ಅಂದ್ರೆ ಈಗ ಸಾಮಾನ್ಯವಾಗಿ ಕರೆಂಟ್ ಹೋದ ತಕ್ಷಣ ನಮ್ ಸಾಧನಗಳು, ಉದಾಹರಣೆಗೆ TV,

0: ಕಂಪ್ಯೂಟರು, ವೈಫೈ ಇದ್ದಕ್ಕಿದ್ದಂತೆ ಏನಾಗುತ್ತೆ, ಅವು ಸ್ಥಗಿತಗೊಳ್ಳುತ್ತೆ. ಆದ್ರೆ UPSಗೆ ಒಂದ್ ವೇಳೆ ನಮ್ಮ ಸಾಧನ ಸಂಪರ್ಕಗೊಂಡಿದ್ರೆ ಅದು ಸ್ವಲ್ಪ ಸಮಯದವರೆಗೆ ವಿದ್ಯುತ್ತನ್ನ ನೀಡಿ ತಕ್ಷಣ ಅದು ಆಫ್ ಆಗದಂತೆ ನೋಡ್ಕೊಳ್ಳುತ್ತೆ. ಅಂದ್ರೆ ಸಾಧನಗಳನ್ನ ಇದು ಅಲ್ಪಾವಧಿ ಕಾಲ ಚಾಲನೆಯಲ್ಲಿ ಇಡುತ್ತೆ. ಅಂದ್ರೆ UPSನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಧನಗಳನ್ನ ಚಾಲನೆಯಲ್ಲಿ ಇಟ್ಟಿರುತ್ತೆ. ಇದು ಹಠಾತ್ ಸ್ಥಗಿತದಿಂದ ನಮ್ಮ ಸಾಧನಗಳನ್ನ ರಕ್ಷಿಸುತ್ತೆ, ಡೇಟಾ ನಷ್ಟ ಆಗೋದನ್ನ ಇದು ತಡೆಯುತ್ತೆ. ಈಗ ಕಂಪ್ಯೂಟರ್ಗಳಿಗೆ ಇದು ಬಹಳ ಬಹಳ ಮುಖ್ಯವಾಗಿರುವಂತದ್ದು. ಈಗೇನಾಗುತ್ತೆ, ವಿದ್ಯುತ್ ಕಡಿತಗೊಂಡು UPS ಇಲ್ಲ ಅಂದ್ರೆ ಸಿಸ್ಟಮ್ ಆಫ್ ಆಗೋಗುತ್ತೆ, ಅದರಲ್ಲಿರುವಂತಹ ಡೇಟಾ ಕಳೆದೋಗುತ್ತೆ. ಅದೇ ಒಂದ್ ವೇಳೆ UPSನೊಂದಿಗೆ ನಾವು ಕೆಲಸವನ್ನ ಮಾಡ್ತಾ ಇದ್ರೆ ಅದು ಹಠಾತ್ ಆಗಿ ಆಫ್ ಆಗೋದಿಲ್ಲ, ನಮ್ ಕೆಲಸವನ್ನ ನಾವು ಸೇವ್ ಮಾಡಿ ಸುರಕ್ಷಿತವಾಗಿ ಆ ನಂತರ ಬೇಕಂದ್ರೆ ನಾವೇ ಆಫ್ ಮಾಡಬಹುದು, ಅದಕ್ಕೆ ನಮ್ಗೆ ಸಮಯ ಸಿಗುತ್ತೆ.
1: ನೀವು ಹೇಳ್ತಾ ಈಗ ನಾವು ಏನಾದ್ರೂ ಕೆಲಸ ಮಾಡ್ತಿರುವಾಗ ಸಿಸ್ಟಮ್ಗಳಲ್ಲಿ ಸಡನ್ ಆಗಿ ಪವರ್ ಕಟ್ ಆದ್ರೆ ನಾವು ಡೇಟಾವನ್ನ ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು, ನಾವು ಯಾವ ರೀತಿ ಡೇಟಾನ ಕಳ್ಕೊಳ್ತೀವಿ?
0: ಈಗ ಉದಾಹರಣೆಗೆ ನೀನು ಕಂಪ್ಯೂಟರ್ನಲ್ಲಿ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಇದೀಯ ಅಂತ ಅನ್ಕೋ. ನೀನು ಟೈಪ್ ಮಾಡೋ ಬರ್ದಲ್ಲಿ ಅದನ್ನ ಸೇವ್ ಮಾಡೋದೇ ಮರ್ತಿರ್ತೀಯ. ಸಡನ್ ಆಗಿ ಪವರ್ ಆಫ್ ಆದ್ರೆ ನೀನು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಲ್ಲ ಅಲ್ವಾ, ಹಾಗಾಗಿ ಅದೇನಾಗುತ್ತೆ, ಕಳೆದು ಹೋಗುತ್ತೆ ಆ ಒಂದು ಮಾಹಿತಿ
1: ಆ ರೀತಿ.
0: ಅದೇ ಒಂದ್ ವೇಳೆ UPSಗೆ ಸಂಪರ್ಕಗೊಂಡಿದ್ರೆ ತಕ್ಷಣ ಆಫ್ ಆಗೋದಿಲ್ಲ, ಹಾಗಾಗಿ ನೀನು ಅದನ್ನ ಸೇವ್ ಮಾಡಿ ಆ ನಂತರ ನೀನು ಶಟ್ ಡೌನ್ ಮಾಡಬಹುದು. ಹಾಗಾಗಿ ಒಂದ್ ವೇಳೆ ಯಾವ್ದಾದ್ರು ಒಂದ್ ಫೈಲ್ನ ಸೇವ್ ಮಾಡದಲೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಡೇಟಾ ನಷ್ಟ ಆಗೋದನ್ನ ಇದು ತಡೆಗಟ್ಟುತ್ತೆ.
1: ಈಗ ನನಗೆ ಅರ್ಥ ಆಯ್ತು ಯಾವ ರೀತಿ ಡೇಟಾನ ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಸೇವ್ ಮಾಡಿದ್ರೆ ಅದು ಎಷ್ಟು ಸೇವ್ ಮಾಡಿರ್ತೀವಿ ಅಷ್ಟೊಂದು ಸುರಕ್ಷಿತವಾಗಿದ್ದೆ ಇರುತ್ತೆ.
0: ಹೌದು
1: ಹೌದಲ್ವಾ. ಓಕೆ, ಯಾವ ಡೇಟಾ ಕಳ್ಕೊಳ್ತೀವಿ ಅಂತ ನೀವೊಂದು ಎಕ್ಸಾಂಪಲ್ ಕೊಟ್ರಿ. ಈಗ ಇದ್ರಲ್ಲಿ ಏನಾದ್ರೂ ಇಂಥದೇ ರೀತಿಯ ಡೇಟಾ ಕಳ್ಕೊಳ್ತೀವಿ ಅಂತ ಟೈಪ್ಗಳೇನಾದ್ರೂ ಇದಾವ?
0: ವಿಧಗಳ ಬಗ್ಗೆ ಕೇಳ್ತಾ ಇದ್ದೆ.
1: ಹೌದು, ವಿಧಗಳ ಬಗ್ಗೆ.
0: ಮೊದಲನೇದು ನಾನು ಈಗಷ್ಟೇ ಹೇಳಿದ್ದು, ಅಂದ್ರೆ ನಾವು ಸೇವ್ ಮಾಡಿಲ್ದೆ ಇರುವಂತಹ ಡೇಟಾವನ್ನ ಕಳ್ಕೊತೀವಿ. ಇದೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹು ಮುಖ್ಯವಾದಂತ ನಷ್ಟ. ಆಯ್ತಾ, ಟೈಪ್ ಮಾಡಿದ ಟಿಪ್ಪಣಿಗಳು ಅಥವಾ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಬರೆದಂತಹ ಕೋಡು ಅಥವಾ ನಾವು ಸೇವ್ ಮಾಡ್ದಲೇ ಮಾಡ್ತಿರುವಂತಹ PPT ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ, ತಕ್ಷಣಕ್ಕೆ ಕಣ್ಮರೆ ಆಗುತ್ತೆ, ನಮ್ ಕೈಗೆ ಮತ್ತೆ ಸಿಗೋದಿಲ್ಲ, ಮೊದಲಿನಿಂದ ಮಾಡ್ಬೇಕಾಗುತ್ತೆ. ಇನ್ನು ಎರಡನೇದು ಟೆಂಪರರಿ ಮೆಮೋರಿ, ರ್ಯಾಮ್ ಇದೆಯಲ್ಲ, ರ್ಯಾಂಡಮ್ ಆಕ್ಸೆಸ್ ಮೆಮೋರಿ. ಸೊ ಕಂಪ್ಯೂಟರ್ಗೆ ಯಾವಾಗ ಪವರ್ ಸಪ್ಲೈ ಇರೋದಿಲ್ಲ ಅಂತಹ ಸಮಯದಲ್ಲಿ ಏನಾಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಈ ರೀತಿ ಕಂಪ್ಯೂಟರ್ ಶಟ್ ಡೌನ್ ಆದಾಗ ರ್ಯಾಮ್ ನಲ್ಲಿ ಸಂಗ್ರಹವಾಗಿರುವಂತಹ ಡೇಟಾ ಕಳೆದೋಗುತ್ತೆ. ಯಾಕಂದ್ರೆ ರ್ಯಾಮ್ ತನ್ನ ಡೇಟಾವನ್ನ ಹಿಡಿದಿಟ್ಕೊಳ್ಬೇಕಂದ್ರೆ ಅದಕ್ಕೆ ಪವರ್ನ ಅಗತ್ಯತೆ ಇದೆ. ಹಾಗಾಗಿ ವಿದ್ಯುತ್ ಹೋದಾಗ ರ್ಯಾಮ್ನೊಳಗೆ ಇರುವಂತಹ ಡೇಟಾ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಮೂರನೇದು ಚಾಲನೆಯಲ್ಲಿರುವಂತಹ ಪ್ರಕ್ರಿಯೆಗಳು. ಅಂದ್ರೆ ಉದಾಹರಣೆಗೆ ನೀನು ಯಾವ್ದೋ ಒಂದು ವೆಬ್ಸೈಟ್ಗೆ ಹೋಗಿರ್ತೀಯ ಅಥವಾ ಯಾವ್ದೋ ಒಂದು ಹೊಸ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀಯ, ಅಲ್ಲಿ ನೀನು ರಿಜಿಸ್ಟರ್ ಆಗೋದಿಕ್ಕೆ ಅಂತ ಹೇಳಿ ಯಾವ್ದಾದ್ರು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮಾಡ್ತಾ ಇರ್ತೀಯ, ಅಥವಾ ಬೇರೆ ಯಾವ್ದೋ ಒಂದು ಆಪ್ ಅಲ್ಲಿ ಯಾವ್ದೋ ಒಂದು ಲೆಕ್ಚರಿಂಗ್ ವಿಡಿಯೋನೋ ಅಥವಾ ಏನೋ ಒಂದು ಸಿನಿಮಾನೋ ನೋಡ್ತಿರ್ತೀಯ ಅನ್ಕೋ. ಆ ರೀತಿ ಬಳಸ್ತಾ ಇದ್ದಾಗ ಒಂದ್ ವೇಳೆ ನಿನ್ ಫೋನ್ ಶಟ್ ಡೌನ್ ಆದ್ರೆ ಅಥವಾ ನಿನ್ನ ಒಂದು ಕಂಪ್ಯೂಟರ್ ಆಫ್ ಆದ್ರೆ ಆ ಎಲ್ಲಾ ವೆಬ್ಸೈಟ್ಗಳು ಏನಾಗಿರುತ್ತೆ, ಮತ್ತೆ ಆನ್ ಮಾಡಿದಾಗ ಎರೇಸ್ ಆಗಿರುತ್ತೆ. ಈ ರೀತಿ ಚಾಲನೆಯಲ್ಲಿ ಇರುವಂತಹ ಬ್ರೌಸರ್ ಟ್ಯಾಬ್ಗಳಾಗಿರಬಹುದು, ಸಾಫ್ಟ್ವೇರ್ ಆಗಿರಬಹುದು, ವಿದ್ಯುತ್ನ ಕಡಿತ ಆದ ತಕ್ಷಣ ಇವನ್ನು ಕೂಡ ನಾವು ಮತ್ತೆ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಹಾರ್ಡ್ ಡಿಸ್ಕ್ ಆದ್ರೆ ಅದು ಪರ್ಮನೆಂಟ್ ಮೆಮೊರಿ, ಶಾಶ್ವತವಾಗಿ ಸಂಗ್ರಹಣೆ ಆಗಿರುತ್ತೆ. ವಿದ್ಯುತ್ ಇಲ್ಲದಿದ್ದರೂ ಕೂಡ ಅದರೊಳಗೆ ಇರುವಂತಹ ಡೇಟಾ ಸುರಕ್ಷಿತ. ವಿದ್ಯುತ್ ಕಡಿತವು ರ್ಯಾಮ್ ಮೇಲೆ ಪರಿಣಾಮ ಬೀಳುತ್ತೆ, ಆದ್ರೆ ಹಾರ್ಡ್ ಡಿಸ್ಕ್ ನಲ್ಲಿ ಉಳಿಸಿದ ಫೈಲ್ಗಳ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ. UPS ಕೆಲವು ನಿಮಿಷಗಳ ಕಾಲ ಅಥವಾ ಕೆಲವು ಗಂಟೆಗಳ ಕಾಲ ವಿದ್ಯುತ್ ಅನ್ನ ನೀಡೋದ್ರಿಂದ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನಮ್ಮ ಅಪ್ಲಿಕೇಶನ್ ಗಳನ್ನ ಸರಿಯಾದ ರೀತಿಲಿ ಮುಚ್ಚಬಹುದು ಅಥವಾ ಒಂದು ಇನ್ಸ್ಟಾಗ್ರಾಮ್ ರೀಲ್ ಆಗಿರ್ಬೋದು ಸೇವ್ ಮಾಡಬಹುದು ಅಥವಾ ಶೇರ್ ಮಾಡಬಹುದು. ಈ ರೀತಿ ಅವಕಾಶಗಳು ನಮ್ಗೆ ಸಿಗುತ್ತೆ.
1: ಸೊ ಈ ರೀತಿಯ ಡೇಟಾಗಳು ಕಳೆದು ಹೋಗ್ತವೆ.
0: ಹೌದು.

0: ಈಗ ಮತ್ತೆ ಯುಪಿಎಸ್ ಕಡೆ ಬರೋಣ.
1: ಸರಿ ಸರಿ.
0: ಯುಪಿಎಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಈ ಯುಪಿಎಸ್ ಒಳಗಡೆ ಏನೇನು ಘಟಕಗಳಿರ್ತವೆ?
1: ಈಗ ನೋಡು, ಈ ತಡೆರಹಿತ ವಿದ್ಯುತ್ ಸರಬರಾಜನ್ನ ನೀಡುವಂತಹ ಯುಪಿಎಸ್ ಅಂದ್ರೆ ಕೇವಲ ಅದು ಬ್ಯಾಟರಿ ಅಲ್ಲ. ನೀನೇ ಕೇಳಿದಂತೆ ಅದೊಂದು ಸಂಪೂರ್ಣ ವ್ಯವಸ್ಥೆ. ಅಲ್ಲಿ ಪ್ರತಿಯೊಂದು ಘಟಕವು ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಸಾಧನವು ಇದ್ದಕ್ಕಿದ್ದಂತೆ ವಿದ್ಯುತ್ತಿನ ಸರಬರಾಜು ಕಳೆದುಕೊಳ್ಳೋದಂತೆ ಅದು ಖಚಿತಪಡಿಸಬೇಕು. ಹಾಗಾಗಿ ಬೇರೆ ಬೇರೆ ಘಟಕಗಳು ಒಟ್ಟಾಗಿ ಕೆಲಸವನ್ನ ಮಾಡುತ್ತೆ. ಇನ್ನು ಇದ್ರಲ್ಲಿರುವಂತಹ ಮುಖ್ಯ ಘಟಕಗಳು ಯಾವ್ದ್ಯಾವ್ದಂದ್ರೆ ಬ್ಯಾಟರಿ, ರೆಕ್ಟಿಫೈಯರ್, ಇನ್ವರ್ಟರ್, ಸ್ವಯಂ ಚಾಲಿತ ಸ್ವಿಚ್ ಅಂದ್ರೆ ಆಟೋಮ್ಯಾಟಿಕ್ ಆರ್ ಸ್ಟಾಟಿಕ್ ಸ್ವಿಚ್, ಮತ್ತೆ ಕೊನೆಯದಾಗಿ ಫಿಲ್ಟರ್ ಅಥವಾ ವೋಲ್ಟೇಜ್ ನಿಯಂತ್ರಕ. ಇವ ಇದು ಮುಖ್ಯವಾದಂತಹ ಘಟಕಗಳು.
0: ಹಾಗಾದ್ರೆ ನೀವ್ ಹೇಳಿರೋ ಆಧಾರದ ಮೇಲೆ ಈಗ ಯುಪಿಎಸ್ ಅಲ್ಲಿ ಮುಖ್ಯವಾದ ಘಟಕ ಅಂತ ಹೇಳಿದ್ರೆ ಬ್ಯಾಟರಿ, ಹೌದಾ?
1: ಹೌದು, ಸರಿ ಇದೆ ನಿನ್ನ ಊಹೆ.
0: ಈ ಬ್ಯಾಟರಿ ಏನೇನೆಲ್ಲ ಮಾಡುತ್ತೆ ಯುಪಿಎಸ್ ಅಲ್ಲಿ?
1: ನೀನೇ ಹೇಳ್ದಂಗೆ ಬ್ಯಾಟರಿ ಯುಪಿಎಸ್ ನ ಪ್ರಮುಖ ಭಾಗ. ಇದು ಡಿಸಿ ರೂಪದಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಗ್ರಹಿಸುತ್ತೆ. ಆಯ್ತಾ? ಸಾಮಾನ್ಯ ವಿದ್ಯುತ್ ಸರಬರಾಜಿನ ಸಮಯದಲ್ಲಿ ಏನಾಗುತ್ತೆ, ಇದು ಚಾರ್ಜ್ ಆಗುತ್ತೆ. ಅಂದ್ರೆ ನಮ್ಗೆ ಏನು ಪವರ್ ಸಪ್ಲೈ ಬರ್ತಿರುತ್ತೆ, ಆಗ ಈ ಬ್ಯಾಟರಿ ಚಾರ್ಜ್ ಆಗ್ತಾ ಇರುತ್ತೆ. ಒಂದ್ ವೇಳೆ ಅದೇ ಪವರ್ ಸಪ್ಲೈ ಕಡಿತವಾದ್ರೆ, ವಿದ್ಯುತ್ ವೈಫಲ್ಯದ ಸಮಯದಲ್ಲಿ ಆಗ್ಲೇ ಇದು ಸಂಗ್ರಹ ಮಾಡಿಟ್ಕೊಂಡಿತ್ತಲ್ಲ ಶಕ್ತಿ, ಅದನ್ನ ನಮ್ಗೆ ಪೂರೈಸುತ್ತೆ. ಇದು ಬ್ಯಾಕಪ್ ನ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಇಲ್ಲ ಅಂದ್ರೆ ಯುಪಿಎಸ್ ನಮ್ಗೆ ತಡೆರಹಿತ ವಿದ್ಯುತ್ ಅನ್ನ ಒದಗಿಸೋಕೆ ಸಾಧ್ಯನೇ ಇಲ್ಲ. ಇದು ನಂತರದ ಬಳಕೆಗಾಗಿ ಶಕ್ತಿಯನ್ನ ಸಂಗ್ರಹಿಸುತ್ತೆ. ಹೇಗ್ ನಾವು ಮನೆಯಲ್ಲಿ ನೀರನ್ನ ಬಳಸೋದಿಕ್ಕೆ ನೀರಿನ ಟ್ಯಾಂಕರ್ ನಲ್ಲಿ ನೀರ್ ಸಂಗ್ರಹಿಸಿರ್ತೀವೋ, ಅದೇ ತರ ಇದು ಶಕ್ತಿಯನ್ನ ಸಂಗ್ರಹ ಮಾಡುತ್ತೆ.
0: ಈಗ ಬ್ಯಾಟರಿ ಬಗ್ಗೆ ಗೊತ್ತಾಯ್ತು. ಈಗ ಯುಪಿಎಸ್ ನಲ್ಲಿ ರೆಕ್ಟಿಫೈಯರ್ ಮತ್ತೆ ಇನ್ವರ್ಟರ್ ಅಂತ ಹೇಳಿದ್ರಿ ಅಲ್ವಾ?
1: ಹೌದು.
0: ಇವುಗಳು ಏನೇನ್ ಮಾಡುತ್ತೆ?
1: ಈಗ ನೋಡು, ನಮ್ಮ ಮನೆಗೆ ಬರುವಂತಹ ಕರೆಂಟ್ ಅಂದ್ರೆ ವಿದ್ಯುತ್ ಬಂದು ಎಸಿ ಕರೆಂಟ್ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ವಾ. ನಾನಾಗ್ಲೇ ಏನ್ ಹೇಳ್ದೆ, ಬ್ಯಾಟರಿ ಅನ್ನೋದು ಡಿಸಿ ರೂಪದಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಗ್ರಹಿಸುತ್ತೆ.
0: ಹೌದು
1: ಅಲ್ವಾ? ಆದ್ರಿಂದ ರೆಕ್ಟಿಫೈಯರ್ ಎಸಿ ಅನ್ನ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡಿಸಿ ಡೈರೆಕ್ಟ್ ಕರೆಂಟ್ ಅನ್ನಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಬ್ಯಾಟರಿ ಚಾರ್ಜ್ ಮಾಡಲು ಡಿಸಿ ಶಕ್ತಿಯನ್ನ ಇದು ಪೂರೈಸುತ್ತೆ. ಇದು ಬ್ಯಾಟರಿ ಯಾವಾಗ್ಲೂ ಬ್ಯಾಕಪ್ ಗೆ ಸಿದ್ಧವಾಗಿರ್ಲಿ ಅನ್ನೋದನ್ನ ಖಚಿತಪಡಿಸಿಕೊಂಡು ಎಸಿ ಅನ್ನ ಡಿಸಿಗೆ ಪರಿವರ್ತನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ.
0: ಇನ್ನ ಇನ್ವರ್ಟರ್?
1: ಇನ್ವರ್ಟರ್ ರೆಕ್ಟಿಫೈಯರ್ ನ ಉಲ್ಟಾ ಕೆಲಸ ಮಾಡುತ್ತೆ. ಈಗ ನಮ್ಮ ಸಾಧನಗಳು ಅಂದ್ರೆ ಕಂಪ್ಯೂಟರ್, ಟಿವಿ ಇತ್ಯಾದಿಗಳಿಗೆ ಬೇಕಾಗಿರೋದು ಅದೇ ಎಸಿ ಪವರ್. ಆದ್ರಿಂದ ಬ್ಯಾಟರಿ ನೀಡುವ ಡಿಸಿ ಪವರ್ ಅನ್ನ ಇನ್ವರ್ಟರ್ ಎಸಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ವಿದ್ಯುತ್ ಕಡಿತದ ಸಮಯದಲ್ಲಿ ಸಾಧನಗಳಿಗೆ ಬಳಸಬಹುದಾದ ಶಕ್ತಿಯನ್ನ ಇದು ಕಳಿಸಿ ಬ್ಯಾಟರಿ ಶಕ್ತಿಯನ್ನ ನೈಜ ಪ್ರಪಂಚದ ಸಾಧನಗಳಿಗೆ ಉಪಯೋಗ ಆಗುವಂತೆ ಮಾಡ್ತಾ ಇರದೆ ಈ ಇನ್ವರ್ಟರ್. ಈ ಬ್ಯಾಟರಿ ಭಾಷೆ ಇರೋದು ಡಿಸಿ, ಸಾಧನಗಳಿಗೆ ಬೇಕಾಗಿರೋ ಭಾಷೆ ಎಸಿ. ಹೇಗೆ ನಾವು ಟ್ರಾನ್ಸ್ಲೇಟರ್ ನ ಬಳಸ್ತೇವೋ ಅದೇ ರೀತಿ ಇಲ್ಲಿ ರೆಕ್ಟಿಫೈಯರ್ ಮತ್ತೆ ಇನ್ವರ್ಟರ್ ಬ್ಯಾಟರಿಗೆ ಟ್ರಾನ್ಸ್ಲೇಟರ್ ಗಳು ಅಂದ್ರೆ ಅನುವಾದಕದಂತೆ ಕೆಲಸ ಮಾಡ್ತಿದೆ ಅಂದ್ರೆ ತಪ್ಪಾಗಲ್ಲ ನೋಡು.
0: ಹೌದೌದು, ನಿಜ. ನೀವ್ ಹೇಳಿದ ಎಕ್ಸಾಂಪಲ್ ತುಂಬಾ ಸೂಕ್ತವಾಗಿದೆ ಇದಕ್ಕೆ. ಈಗ ಇನ್ನೊಂದ್ ಹೇಳಿದ್ರಿ ಅಲ್ವಾ, ಆಟೋಮ್ಯಾಟಿಕ್ ಸ್ವಿಚ್ ಅಂತ ಹೇಳಿದ್ರಿ.
1: ಹೌದು,
0: ಹೆಸರಲ್ಲಿದೆ ಆಟೋಮ್ಯಾಟಿಕ್ ಅಂತ. ಈಗ ಬ್ಯಾಟರಿ ಸ್ವಿಚ್ ಹಾಕಿರ್ಬೇಕು?
1: ಬಹಳ ಒಳ್ಳೆ ಪ್ರಶ್ನೆ ನೋಡು. ಇದು ಬಹಳ ಮುಖ್ಯವಾದ ಮತ್ತು ಬುದ್ಧಿವಂತ ಭಾಗ ನಿಂತರ. ಇದು ವಿದ್ಯುತ್ ಸರಬರಾಜಿನ ಮೇಲೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾನೆ ಇರುತ್ತೆ. ಅಂದ್ರೆ ವಿದ್ಯುತ್ ಬರ್ತಾ ಇದೆಯಾ ಅಂತ ನೋಡ್ತಾನೇ ಇರುತ್ತೆ. ಆಯ್ತಾ? ವಿದ್ಯುತ್ ಸ್ಥಗಿತಗೊಂಡ ತಕ್ಷಣ ಇದೇನ್ ಮಾಡುತ್ತೆ, ಮುಖ್ಯ ವಿದ್ಯುತ್ ನಿಂದ ಬ್ಯಾಟರಿ ಶಕ್ತಿಗೆ ಇದು ಬದಲಾವಣೆ ಮಾಡುತ್ತೆ. ಎಷ್ಟು ಬೇಗ ಅಂತ ಹೇಳಿದ್ರೆ ಮಿಲಿ ಸೆಕೆಂಡ್ ಗಳಲ್ಲಿ ಸ್ವಿಚಿಂಗ್ ನಡೆಯುತ್ತೆ. ಹಾಗಾಗಿ ಯಾವಾಗ ನಮ್ಗೆ ಮೂಲ ವಿದ್ಯುತ್ ಸರಬರಾಜು ಕಡಿತವಾಗುತ್ತೋ ತಕ್ಷಣ ಇದು ಬ್ಯಾಟರಿ ಶಕ್ತಿಗೆ ಬದಲಾವಣೆ ಮಾಡುತ್ತೆ, ಯಾವುದೇ ಅಡಚಣೆ ಆಗದಂತೆ ಇದು ನೋಡ್ಕೊಳ್ಳುತ್ತೆ. ಆದ್ರಿಂದ ಸಾಧನಗಳು ಇದ್ದಕ್ಕಿದ್ದಂತೆ ಆಫ್ ಆಗೋದಿಲ್ಲ. ಏನಾದ್ರೂ ತಪ್ಪಾದಾಗ ತಕ್ಷಣ ಪ್ರತಿಕ್ರಿಯಿಸುವಂತಹ ಭದ್ರತಾ ಸಿಬ್ಬಂದಿ ಇದ್ದಂತೆ. ಈಗ ಭದ್ರತಾ ಸಿಬ್ಬಂದಿಗಳು ಚೂರು ಅಡಚಣೆ ಉಂಟಾದ್ರೂ ತಕ್ಷಣ ಪ್ರತಿಕ್ರಿಯಿಸ್ತಾರೆ.
0: ಹೌದು,
1: ಇದು

0: ಇವಾಗಲೂ ಹಾಗೆ ನಿರಂತರವಾಗಿ ಮುಖ್ಯ ವಿದ್ಯುತ್ ಅನ್ನ ಮೇಲ್ವಿಚಾರಣೆ ಮಾಡ್ತಿರುತ್ತೆ. ಅದು ಕಡಿತ ಆದ ತಕ್ಷಣ ಕೆಲವೇ ಏನು ಮಿಲಿ ಸೆಕೆಂಡ್ ಗಳಲ್ಲಿ ಇದು ಬ್ಯಾಟರಿಗೆ ಸ್ವಿಚ್ ಮಾಡುತ್ತೆ. ಹಾಗಾಗಿ ಇದನ್ನ ಆಟೋಮ್ಯಾಟಿಕ್ ಸ್ವಿಚ್ ಅಂತ ಹೇಳಿ ಕರಿತಾ ಇದೆ.
1: ಹಂಗೇಳಿ ಕರಿತೀವಿ ಅಷ್ಟೇ,
0: ಅದು ಸ್ವಿಚ್ ತರಾನೆ ಅದೇನ್ ಮಾಡುತ್ತೆ, ಅದರಿಂದ ಇದಕ್ಕೆ
1: ಸ್ವಿಚ್ ಮಾಡುತ್ತೆ.
0: ಹೌದು, ಮತ್ತೆ ಪವರ್ ಬಂದ ತಕ್ಷಣ ಮೇಲ್ವಿಚಾರಣೆ ಮಾಡ್ತಾನೆ ಇರುತ್ತಲ್ವಾ, ಬಂತ ಬಂತ ಅಂತ ವಾಪಸ್ಸು ಮೂಲ ವಿದ್ಯುತ್ ಸರಬರಾಜು ಹೋಗೋ ತರ ನೋಡ್ಕೊಳ್ಳುತ್ತೆ.
1: ಇನ್ನ ಕೊನೆಯದಾಗಿ ಒಂದು ಪಾರ್ಟ್ ಹೇಳಿದ್ರಿ, ಫಿಲ್ಟರ್ ಅಂತ ಹೇಳಿ.
0: ಹೌದು,
1: ನಾನ್ ಫಿಲ್ಟರ್ ಗಳಂದ್ರೆ ಈಗ ವಾಟರ್ ಪ್ಯೂರಿಫೈಯರ್ ಇರ್ತಾರಲ್ಲ ನಮ್ಮನೇಲಿ ಇದೆಯಲ್ಲ, ಅದರಲ್ಲಿ ಫಿಲ್ಟರ್ ಗಳಿದಾವೆ, ಅದು ಇದೇನಾ?
0: ಅಲ್ಲಿ ಅದು ನೀರನ್ನ ಶುದ್ಧ ಮಾಡುತ್ತೆ, ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಶುದ್ಧ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ವೋಲ್ಟೇಜ್ ಲೆವೆಲ್ ಗಳಲ್ಲಿ ಏರಿಳಿತಗಳಿರುತ್ತೆ, ಶಬ್ದಗಳಿರಬಹುದು, ಸ್ಪೈಕ್ಗಳು ಉಂಟಾಗಬಹುದು. ಈ ಘಟಕವು ಅದೆಲ್ಲವನ್ನು ಸಮದಟ್ಟಾಗಿ ಮಾಡಿ ವೋಲ್ಟೇಜ್ ಅನ್ನ ಸುಗಮ ಮತ್ತು ಸ್ಥಿರವಾಗುವಂತೆ ನೋಡ್ಕೊಳ್ಳುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಸೂಕ್ಷ್ಮ ಸಾಧನಗಳು ಅಥವಾ ಒಂದು ಸಾಧನದೊಳಗೆ ಸೂಕ್ಷ್ಮ ಘಟಕಗಳು ಇರಬಹುದು. ಒಂದ್ ವೇಳೆ ಈ ರೀತಿ ಫ್ಲಕ್ಚುಯೇಟ್ ಆಗುವಂತಹ ವೋಲ್ಟೇಜ್ ಅಥವಾ ವೋಲ್ಟೇಜ್ ಸ್ಪೈಕ್ ಉಂಟಾದ್ರೆ ಅವು ಹಾಳಾಗುವಂತಹ ಸಾಧ್ಯತೆಗಳಿರಬಹುದು. ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡುತ್ತೆ. ಕೇವಲ ಇದು ಬ್ಯಾಕ್ಅಪ್ ಶಕ್ತಿಯನ್ನ ಕೊಡಲ್ಲ, ಸುರಕ್ಷಿತ ಮತ್ತು ಸ್ಥಿರವಾದ ಶಕ್ತಿಯನ್ನ ಒದಗಿಸೋದಲ್ಲಿ ಇದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ನೀ ಹೇಳ್ದಂಗೆ ನೀರಿನ ಫಿಲ್ಟರ್ ನೀರಿನಲ್ಲಿರುವಂತಹ
1: ಕಲುಷಿತಗಳನ್ನೆಲ್ಲ
0: ತೆಗ್ದಾಕುತ್ತೆ, ಇದು ವಿದ್ಯುತ್ ಅಲ್ಲಿರುವಂತಹ ಈ ರೀತಿಯ ಕಲುಷಿತಗಳನ್ನ ತೆಗ್ದಾಕುತ್ತೆ.
1: ಎರಡ್ರದ್ದು ಒಂದೇ ರೀತಿ ಕೆಲಸ, ಆದ್ರೆ ಬೇರೆ ಬೇರೆ ಫಿಲ್ಟರ್ಗಳು.
0: ಹೌದು.
1: ಈಗ ಯುಪಿಎಸ್ ಒಳಗಡೆ ಏನೇನ್ ಘಟಕಗಳಿರುತ್ತೆ, ಏನೇನ್ ಮುಖ್ಯ ಕೆಲಸ ಅವುಗಳದು ಅನ್ನೋದನ್ನ ತಿಳ್ಕೊಂಡಾಯ್ತು. ಆಯ್ತಾ, ಈಗ ಯುಪಿಎಸ್ ಒಳಗಿರೋ ಘಟಕಗಳು ಪವರ್ ಇದ್ದಾಗ ಮತ್ತೆ ಪವರ್ ಇಲ್ಲದೆ ಇದ್ದಾಗ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ?
0: ಇದು ಒಳ್ಳೆ ಪ್ರಶ್ನೆ. ಅಂದ್ರೆ ಒಂದಕ್ಕೊಂದು ಈಗ ಸಂಬಂಧವನ್ನ ಕಲ್ಪಿಸಿ ನೀವು ಒಂದು ಚೈನ್ ತರ ವಿವರಿಸಿ ಅಂತ ಹೇಳ್ತಾ ಇದೀಯಾ. ಹಾ ಹಾ, ಸರಿ. ಈಗ ನೋಡು, ವಿದ್ಯುತ್ ಸಪ್ಲೈ ಇರುವಾಗ ಎಸಿಯ ವಿದ್ಯುತ್ ಯುಪಿಎಸ್ ಗೆ ಪೂರೈಕೆ ಆಗ್ತಾ ಇರುತ್ತೆ. ರೆಕ್ಟಿಫೈಯರ್ ಆ ಎಸಿಯನ್ನ ಡಿಸಿಯನ್ನಾಗಿ ಪರಿವರ್ತಿಸಿ ಬ್ಯಾಟರಿ ಚಾರ್ಜ್ ಆಗೋದಕ್ಕೆ ಸಹಾಯ ಮಾಡುತ್ತೆ.
1: ಹೌದು,
0: ಆಯ್ತಾ. ಅದೇ ವಿದ್ಯುತ್ ಆಫ್ ಆದಾಗ ನಮ್ಮ ಆಟೋಮ್ಯಾಟಿಕ್ ಸ್ವಿಚ್ ಇದೆಯಲ್ಲ, ತಕ್ಷಣವೇ ಅದು ವೈಫಲ್ಯವನ್ನ ಪತ್ತೆ ಮಾಡಿ ಬ್ಯಾಟರಿಯಲ್ಲಿ ಸಂಗ್ರಹ ಆಗಿರುವಂತಹ ಡಿಸಿ ವಿದ್ಯುತ್ ಅನ್ನ ಪೂರೈಸೋದಕ್ಕೆ ಪ್ರಾರಂಭಿಸುತ್ತೆ. ಆ ಇನ್ವರ್ಟರ್ ಡಿಸಿಯನ್ನ ಎಸಿಯಾಗಿ ಪರಿವರ್ತನೆ ಮಾಡಿ ಸಾಧನಗಳು ಅಡಚಣೆ ಇಲ್ಲದೆ ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ಳುತ್ತೆ. ಈ ರೀತಿ ಈ ಘಟಕಗಳು ವಿದ್ಯುತ್ ಇದ್ದಾಗ, ವಿದ್ಯುತ್ ಕಡಿತವಾದಾಗ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾ ಇದೆ.
1: ಚೆನ್ನಾಗಿದೆ ಇದ್ರ ಕೆಲಸಗಳು.
2: ಆದ್ರೆ ಇನ್ನೂ ಕೂಡ ಕರೆಂಟ್ ಬರ್ಲಿಲ್ಲ.
1: ಏ, ಅದಕ್ಕಿಂತ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದ್ ಸ್ವಲ್ಪ ಹೇಳಿ ಏನಾಗುತ್ತೆ ನಿಮ್ಗೆ?
2: ಹಂಗಂತೀಯ?
1: ಇನ್ಫಾರ್ಮೇಶನ್ ಕೊಡೋದ್ರಲ್ಲೆಲ್ಲ ಕಂಜೂಸ್ತನ ಇರ್ಬಾರ್ದು, ಆಯ್ತಾ? ಪೂರ್ತಿ ಏನ್ ಗೊತ್ತೋ ಎಲ್ಲ ಹೇಳ್ಬಿಡ್ಬೇಕು.
0: ಸರಿನಪ್ಪ, ಆಯ್ತು. ನೀನ್ ಕೇಳ್ತಾ ಹೋಗು, ನನಗ್ ಗೊತ್ತಿರೋಷ್ಟು ಹೇಳ್ತಾ ಹೋಗ್ತೀನಿ.
1: ಅಕ್ಕ, ನಂಗೆ ಇನ್ನೊಂದ್ ನೆನ್ಪಾಯ್ತು. ಏನಂದ್ರೆ ನಮ್ಮ ಶಾಲೆಲೆಲ್ಲ ವಾರ್ಷಿಕೋತ್ಸವ ನಡೀತಾ ಇತ್ತಲ್ಲ, ಆ ಟೈಮ್ ಅಲ್ಲಿ ಯಾವ್ದಾದ್ರು ಪರ್ಫಾರ್ಮೆನ್ಸ್ ಇರಬೇಕಾದ್ರೆ ವಿದ್ಯುತ್ ಕಡಿತ ಆಗ್ಬಾರ್ದು, ಅದಕ್ಕೊಂದ್ ಬ್ಯಾಕ್ಅಪ್ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ನಮ್ ಟೀಚರ್ಸ್ ಎಲ್ಲ ಜನರೇಟರ್ ತರಿಸ್ಬೇಕು, ಜನರೇಟರ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳೋರು.
0: ಹೌದು.
1: ಈ ಜನರೇಟರ್ ಗಳಂದ್ರೆ ಏನು? ಇದು ಕೂಡ ಅದೇ ರೀತಿ ಕೆಲಸ ಮಾಡುತ್ತಾ?
0: ಒಳ್ಳೆ ಪ್ರಶ್ನೆ. ಆದ್ರೆ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಮಾಡಿದ್ದಂತ ನೃತ್ಯನೋ ನಾಟಕನೋ ಎಡವಟ್ಟೋ ಅಥವಾ ಅದನ್ನೆಲ್ಲ ಕಲಿಯೋದಿಕ್ ಮಾಡ್ತಿದ್ ತಯಾರಿ ಬಗ್ಗೆ ನೆನ್ಪಿಸ್ಕೊಳ್ಳೋರ್ನ ನೋಡಿದೀನಿ. ಆದ್ರೆ ಅಲ್ಲಿ ಬಳಸ್ತಿದ್ದ ಜನರೇಟರ್ ಅನ್ನ ಇಲ್ಲಿನ ಯುಪಿಎಸ್ ಗೆ ಸಂಪರ್ಕಗೊಳಿಸಿದಂತವ್ರನ್ನ ನೋಡಿದ್ದು ನಿನ್ನೆ.
1: ಅದು ಪವರ್ ಕಟ್ ಆಗ್ಬಾರ್ದು ಅಂತ ಮಾಡ್ತಿದ್ರಲ್ಲ, ತಕ್ಷಣ ಹೊಳಿತು.
0: ಹೌದು, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳ್ದೆ. ಈಗ ನೋಡು, ಜನರೇಟರ್ ಕೂಡ ಹೌದು ಯುಪಿಎಸ್ ನಂತೆಯೇ ವಿದ್ಯುತ್ ಸರಬರಾಜನ್ನ ಕೊಡ್ತಾ ಇತ್ತು. ಇದು ಯಾವ ರೀತಿ ಕೆಲಸ ಮಾಡ್ತಿತ್ತಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಅನ್ನಾಗಿ ಪರಿವರ್ತಿಸ್ತಾ ಇತ್ತು. ಅಂದ್ರೆ ಇದು ಚಲನೆಯನ್ನ ಅಥವಾ ತಿರುಗುವಿಕೆಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡ್ತಾ ಇತ್ತು.
1: ಆದ್ರೆ ಈಗಷ್ಟು ಜನರೇಟರ್ ಗಳನ್ನ ಬಳಸ್ತಾ ಇಲ್ವಲ್ಲ?
0: ಯಾಕೆ ಅಂತ ಅಂದ್ರೆ ಅದರಲ್ಲಿರುವಂತಹ ಅನಾನುಕೂಲಗಳಿಂದ.
1: ಓ, ಏನೇನು ಅನಾನುಕೂಲಗಳು?
0: ಮೊದಲನೇದು ವಿದ್ಯುತ್ ಪೂರೈಕೆಯಲ್ಲಿರುವಂತಹ ವಿಳಂಬ. ತಕ್ಷಣಕ್ಕೆ ಅದು ವಿದ್ಯುತ್ ಸ್ಥಗಿತಗೊಂಡಾಗ ಆನ್ ಆಗೋದಿಲ್ಲ, ಅದು ಪ್ರಾರಂಭ ಆಗೋದಿಕ್ಕೆ ಸಮಯ

0: ಇಟ್ಕೊಳ್ಳುತ್ತೆ. ಕೆಲವೊಮ್ಮೊಮ್ಮೆ ಇದು ಸೆಕೆಂಡ್ ಗಳಿಗೆ ಆದ್ರೂ ಇನ್ನೂ ಕೆಲವೊಮ್ಮೊಮ್ಮೆ ಕೆಲವು ನಿಮಿಷಗಳನ್ನೇ ಅದು ತೆಗೆದುಕೊಳ್ಳಬಹುದು. ಜನರೇಟರ್ ಪ್ರಾರಂಭವಾಗುವ ಮೊದಲು ಸಾಧನಗಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಲದವರೆಗೆ ಸ್ಥಗಿತಗೊಳ್ಳುತ್ತೆ. ಇನ್ನು ಎರಡನೇದು, ಇದಕ್ಕೆ ಇಂಧನದ ಅಗತ್ಯ ಇದೆ. ಅಂದ್ರೆ ಇದು ತನ್ನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಡೀಸೆಲ್, ಪೆಟ್ರೋಲ್ ಅಥವಾ ಅನಿಲದ ಅಗತ್ಯ ಇದೆ. ನಿರಂತರ ಇಂಧನ ಬಳಕೆ ಇದು ದುಬಾರಿಯೂ ಹೌದು, ಪರಿಸರ ಸ್ನೇಹಿಯೂ ಅಲ್ಲ. ಇನ್ನು ಶಬ್ದ ಮತ್ತು ಮಾಲಿನ್ಯ. ಆ ಜನರೇಟರ್ ನ ಶಬ್ದ ನೀನು ಕೇಳಿಸ್ಕೊಂಡಿದೀನಿ,
1: ಎಲ್ಲಾ ಕಡೆ ಕೇಳಿಸ್ಕೊಂಡಿದ್ದೀನಿ.
0: ಜನರೇಟರ್ ಗಳು ಜೋರಾಗಿ ಶಬ್ದವನ್ನ ಮಾಡುತ್ತೆ, ಹೊಗೆ ಮತ್ತು ಹಾನಿಕಾರಕ ಅನಿಲಗಳನ್ನ ಉತ್ಪಾದಿಸುತ್ತೆ. ಇದು ಕೂಡ ಸುತ್ತಮುತ್ತಲು ಇರುವಂತಹ ಜನಗಳಿಗೆ ಹಾಗೆ ಪರಿಸರಕ್ಕೆ ಹಾನಿಕಾರಕ. ಇನ್ನು ಇದನ್ನ ನಿರ್ವಹಣೆ ಮಾಡೋದು ಕೂಡ ತುಂಬಾ ಕಷ್ಟನೇ. ನಿಯಮಿತವಾಗಿ ತೈಲ ಬದಲಾವಣೆ ಮಾಡ್ತಾ ಇರಬೇಕು, ಇಂಜಿನ್ ನಿರ್ವಹಣೆ ಅಗತ್ಯವಿರುತ್ತೆ, ಹಾಗಾಗಿ ಹೆಚ್ಚುವರಿ ಶ್ರಮ ಮತ್ತು ವೆಚ್ಚ. ಇನ್ನು ಇದೇನು ತುಂಬಾ ಪುಟ್ಟದಾಗಿಲ್ಲ, ಗಾತ್ರ ನೆನಪಿದೆಯಾ? ದೊಡ್ಡ ಗಾತ್ರ ಮತ್ತು ತೂಕವಾಗಿ ಇರುತ್ತೆ. ಯುಪಿಎಸ್ ಗಳಿಗೆ ಹೋಲಿಸಿದ್ರೆ ಜನರೇಟರ್ ಗಳು ಬೃಹತ್ ಪ್ರಮಾಣದಲ್ಲಿರುತ್ತೆ. ಕಂಪ್ಯೂಟರ್ ಗಳಂತಹ ಸಣ್ಣ ಸಾಧನಗಳಿಗೆ ಅಥವಾ ಟಿವಿಗಳಿಗೆ ಇದು ಸೂಕ್ತನೂ ಅಲ್ಲ. ಇನ್ನು ವಿದ್ಯುತ್ ಏರಿಡಿತಗಳು, ಅಂದ್ರೆ ಇಲ್ಲಿ ಔಟ್ಪುಟ್ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲದೆ ಕೂಡ ಇರಬಹುದು. ಅಲ್ಲಾದ್ರೆ ನಮ್ಗೆ ಫಿಲ್ಟರ್ ಇತ್ತು, ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇತ್ತು. ಆದ್ರೆ ಇಲ್ಲಿ ಔಟ್ಪುಟ್ ಸಂಪೂರ್ಣವಾಗಿ ಸ್ಥಿರವಾಗಿ ಇಲ್ಲದೆ ಇರಬಹುದು, ಹಾಗಾಗಿ ಸೂಕ್ಷ್ಮ ಎಲೆಕ್ಟ್ರಾನಿಕ್ಸ್ ಘಟಕಗಳಿಗೆ ಇದು ಹಾನಿ ಕೂಡ ಮಾಡಬಹುದು.
1: ಇದೇ ಕಾರಣಕ್ಕೆ ಈಗ ಜನರೇಟರ್ ಗಳನ್ನ ಜಾಸ್ತಿ ಬಳಸ್ತಿಲ್ಲ.
0: ಹೌದು,
1: ಅದ್ರ ಬದಲಿಗೆ ಯುಪಿಎಸ್ ಗಳನ್ನೇ ಹೆಚ್ಚಾಗಿ ಬಳಸ್ತಾ ಇರೋದು.
0: ಹೌದು, ಸರಿಯಾಗಿ ಹೇಳ್ದೆ ನೀನು.
1: ಈಗ ನಾವು ಮಾತಾಡ್ತಾ ಯುಪಿಎಸ್ ಬಗ್ಗೆ ಸಾಕಷ್ಟು ಅನುಕೂಲಗಳನ್ನ ತಿಳ್ಕೊಂಡ್ವಿ, ಆಯ್ತಾ? ಇದರಲ್ಲಿ ಇನ್ನೂ ಹೆಚ್ಚು ಅನುಕೂಲಗಳು ಇದೆಯಾ?
0: ಈಗ ಆಲ್ರೆಡಿ ನಿನಗೆ ಸ್ವಲ್ಪ ಗೊತ್ತಾಗಿದೆ,
1: ಸ್ವಲ್ಪ ಗೊತ್ತಾಗಿ
0: ಇನ್ನೊಂದಷ್ಟನ್ನ ಹೇಳ್ತೀನಿ. ಮೊದಲನೇದು, ಇದರ ಬಹುದೊಡ್ಡ ಅನುಕೂಲ ಏನಪ್ಪಾ ಅಂದ್ರೆ ತಕ್ಷಣ ಇದು ಬ್ಯಾಕಪ್ ಪವರ್ ಅನ್ನ ನಮ್ಗೆ ನೀಡುತ್ತೆ. ಅಂದ್ರೆ ಯುಪಿಎಸ್ ಮಿಲಿ ಸೆಕೆಂಡ್ಗಳಲ್ಲಿ ಪ್ರಾರಂಭವಾಗುತ್ತೆ. ಈ ಕಾರಣದಿಂದಾಗಿ ನಮ್ಮ ಕಂಪ್ಯೂಟರ್ ಇದ್ದಕ್ಕಿದ್ದಂತೆ ಸ್ಥಗಿತ ಆಗೋದಿಲ್ಲ. ವೈಫೈ, ರೂಟರ್, ಮಾಡಮ್ ಇತ್ಯಾದಿಗಳು ನಿರಂತರವಾಗಿ ನಮ್ಗೆ ಇಂಟರ್ನೆಟ್ ಸರಬರಾಜನ್ನು ಕೂಡ ನೀಡುತ್ತೆ. ನಮ್ಮ ಕೆಲಸವನ್ನ ಉಳಿಸೋದಕ್ಕೆ ನಮ್ಗೆ ಸಾಕಷ್ಟು ಸಮಯವನ್ನು ಕೂಡ ಕೊಡುತ್ತೆ. ಇನ್ನು ಮುಂದಿನದು, ಡೇಟಾ ನಷ್ಟವನ್ನ ತಡೆಗಟ್ಟುತ್ತೆ. ವಿದ್ಯುತ್ ಇದ್ದಕ್ಕಿದ್ದಂತೆ ವಿಫಲವಾದಾಗ ರ್ಯಾಮ್ ನಲ್ಲಿ ಸಂಗ್ರಹವಾಗಿರೋ ಡಾಟಾ ಕೂಡ ಕಳೆದೋಗುತ್ತೆ. ಆದ್ರೆ ಯುಪಿಎಸ್ ನಮ್ಗೆ ಬ್ಯಾಕಪ್ ನ ನೀಡೋದ್ರಿಂದ ನಮ್ಮ ಪ್ರಮುಖ ಕೆಲಸಗಳು ಕಳೆದು ಹೋಗದಂತೆ ನಾವು ರಕ್ಷಿಸಿಕೊಳ್ಬಹುದು. ಇನ್ನು ಮೂರನೇದು, ಸಾಧನಗಳನ್ನ ಹಾನಿಯಾಗೋದ್ರಿಂದ ರಕ್ಷಿಸುತ್ತೆ. ಯಾಕಂದ್ರೆ ವಿದ್ಯುತ್ ನಮಗೇನ್ ಸರಬರಾಜ್ ಆಗ್ತಿರುತ್ತೆ ಅದು ಯಾವಾಗ್ಲೂ ಕೂಡ ಸ್ಥಿರವಾಗಿರೋದಿಲ್ಲ. ಕೆಲವೊಮ್ಮೆ ಹೆಚ್ಚಿನ ವೋಲ್ಟೇಜ್, ಇನ್ನು ಕೆಲವೊಮ್ಮೆ ಕಡಿಮೆ ವೋಲ್ಟೇಜ್ ಅಥವಾ ಹಠಾತ್ ಆಗಿ ಸ್ಪೈಕ್ ಗಳು ಆಗಬಹುದು. ಅದೇ ಯುಪಿಎಸ್ ಬೇರೆ ಸಾಧನಕ್ಕೆ ವಿದ್ಯುತ್ ಅನ್ನ ನೀಡೋ ಮೊದಲು ಅದನ್ನ ನಿಯಂತ್ರಿಸಿ ಸ್ಥಿರಗೊಳಿಸುತ್ತೆ. ಇದರಿಂದ ನಮ್ಮ ಎಲ್ಲಾ ಸಾಧನಗಳು ಹಾಗೆ ಉಪಕರಣಗಳು ಹಾಳಾಗದಂತೆ ಅವುಗಳನ್ನ ರಕ್ಷಣೆ ಮಾಡುತ್ತೆ. ಇನ್ನು ನಿರಂತರವಾಗಿ ವಿದ್ಯುತ್ ಅನ್ನ ಕೊಡುವಂತದ್ದು, ಅಂದ್ರೆ ವಿದ್ಯುತ್ ಕಡಿತ ಆಗುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು, ಈಗ ಏನೋ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಆಗಿರಬಹುದು, ಆಸ್ಪತ್ರೆಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಏನಾದ್ರೂ ಸರ್ವರ್ ಅಲ್ಲಿ ಡೇಟಾವನ್ನ ಸೇವ್ ಮಾಡ್ತಾ ಇರಬಹುದು ಅಲ್ವಾ. ಈ ರೀತಿಯ ಒಂದು ಸಂದರ್ಭಗಳಲ್ಲಿ ನಿರಂತರ ವಿದ್ಯುತ್ ಅನ್ನ ಕೊಟ್ಟು ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಂಡು ಸಮಸ್ಯೆಗಳನ್ನ ಅದು ತಪ್ಪಿಸುತ್ತೆ. ಆದ್ರಿಂದ ಈ ರೀತಿ ಸೂಕ್ಷ್ಮ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಇನ್ನು ಕೊನೆಯದಾಗಿ, ಶಾಂತವಾಗಿರುತ್ತೆ, ಇದನ್ನ ಬಳಸೋದು ಕೂಡ ತುಂಬಾ ಸುಲಭ. ಯುಪಿಎಸ್ ಒಂಥರ ಮೌನಿಯಾಗಿ ಸ್ವಯಂಚಾಲಿತವಾಗಿ ತನ್ನ ಕಾರ್ಯವನ್ನು ತಾನು ನಿರ್ವಹಿಸುತ್ತೆ. ಇನ್ನು ನಾವಾಗೆ ಹೋಗಿ ಅದನ್ನು ಪ್ರಾರಂಭಿಸುವಂತಹ ಅಗತ್ಯವಿಲ್ಲ.
1: ಆಟೋಮ್ಯಾಟಿಕ್,
0: ಜೋರಾದ ಶಬ್ದವಿಲ್ಲ, ಇಂಧನದ ಅಗತ್ಯವಿಲ್ಲ. ಜನರೇಟರ್ಗೆ ಹೋಲಿಸಿದ್ರೆ ಇದು ಹೆಚ್ಚು ಸುಲಭ ಮತ್ತು ಸ್ವಚ್ಛ ಪರಿಸರಕ್ಕೂ ಕೂಡ ಇದು ಒಂದ್ ರೀತಿ ಕೊಡುಗೆಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇವು ಇದರ ಅನುಕೂಲಗಳು.
1: ಬಹಳಷ್ಟು ಅನುಕೂಲಗಳಿವೆ ಅಲ್ವಾ ಇದರಲ್ಲಿ?
0: ಹೌದು.
1: ಈಗ ನಾವು ಯಾವುದೇ ಒಂದು ಸಾಧನ ಅಂತ ತಗೊಂಡ್ರೆ ಅಡ್ವಾಂಟೇಜ್ ಇದ್ದಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ.
0: ಹೌದು, ಸರಿಯಾಗಿ ಹೇಳಿದೆ.
1: ಇದ್ರ ಡಿಸ್ಅಡ್ವಾಂಟೇಜಸ್ ಏನೇನ್ ಬರಬಹುದು?
0: ಮೊದಲನೇದು, ಈ ಬ್ಯಾಕಪ್ ನೀಡುವಂತಹ ಸಮಯ ಏನಿದೆ ಅದು ಸೀಮಿತವಾಗಿದೆ. ಈಗ ಯುಪಿಎಸ್ ಸಾಧನಗಳನ್ನ ಬಹಳ ಸಮಯದವರೆಗೆ ಚಲಾಯಿಸಲು ಸಾಧ್ಯವಿಲ್ಲ. ಬ್ಯಾಟರಿ ಕೆಪಾಸಿಟಿ ಮತ್ತು ಅದನ್ನ ಕನೆಕ್ಟ್ ಮಾಡಿರುವಂತಹ ಲೋಡ್ ಯಾವುದು ಅದನ್ನ ಅವಲಂಬಿಸಿ ಇದು ಎಷ್ಟು ಸಮಯದವರೆಗೆ ನಮ್ಗೆ ಬ್ಯಾಕಪ್ ಪವರ್ ಅನ್ನ ನೀಡುತ್ತೆ ಅನ್ನೋದೊಂದು ಅನಾನುಕೂಲ. ಈಗ ನಾವು ತುಂಬಾ ಸಾಧನಗಳಿಗೆ ಅಂದ್ರೆ ಟಿವಿಗೆ, ವಾಷಿಂಗ್ ಮಿಷಿನ್ಗೆ, ಎಲ್ಲದಕ್ಕೂ ಅವಕ್ಕೆ ಹೆಚ್ಚಿನ ಲೋಡೇ ಬೇಕು. ಹಾಗಾಗಿ ಜಾಸ್ತಿ ಸಮಯದವರೆಗೆ ಇದು ಬ್ಯಾಕಪ್ ಅನ್ನ ನೀಡೋದಿಲ್ಲ. ಇನ್ನು ಎರಡನೇದು, ಬ್ಯಾಟ್ರಿಯನ್ನ ಬದಲಾಯಿಸಬೇಕಾಗುತ್ತೆ. ಯಾಕಂದ್ರೆ ಯುಪಿಎಸ್ ಒಳಗಿನ ಬ್ಯಾಟ್ರಿ ಕೆಲವು ವರ್ಷಗಳ ನಂತರ ದುರ್ಬಲ ಆಗುತ್ತೆ. ಬರೀ ಯುಪಿಎಸ್ ತು ಅಂತಲ್ಲ, ಯಾವುದೇ ಬ್ಯಾಟ್ರಿ ಆದ್ರೂ ಸಮಯ ಕಳೆದಂತೆ ದುರ್ಬಲ ಆಗುತ್ತೆ. ಇದನ್ನು ಕೂಡ ಅದರ ಸಾಮರ್ಥ್ಯಕ್ಕನುಗುಣವಾಗಿ 2-5 ವರ್ಷಗಳ ನಂತರ ಅಥವಾ 10 ನಂತರ ನಾವು ಇದನ್ನ ಬದಲಾಯಿಸಬೇಕಾಗುತ್ತೆ. ಇನ್ನು ಸಾಮಾನ್ಯ ವಿದ್ಯುತ್ ಸರಬರಾಜಿಗಿಂತ ಹೆಚ್ಚು ದುಬಾರಿ ಅಲ್ವಾ. ಈಗ ನಮ್ಗೇನು ಕರೆಂಟ್ ಬರ್ತಾ ಇರುತ್ತೆ ಅದ್ರಗಿಂತ ಸ್ವಲ್ಪ ದುಬಾರಿ. ಯಾಕಂದ್ರೆ ಅಲ್ಲಿ ಇನ್ವರ್ಟರ್, ಕಂಟ್ರೋಲರ್ ಸರ್ಕ್ಯೂಟ್ಗಳು ಎಲ್ಲ ಇರೋದ್ರಿಂದ ಸ್ವಲ್ಪ ಇದು ದುಬಾರಿ ಆಗಿರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಬಹುದು. ಅಂದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸುಮಾರು ವರ್ಷಗಳ ಕಾಲ ಬರುತ್ತೆ. ಹಾಗಾಗಿ ಆರಂಭಿಕ ವೆಚ್ಚ ಕೊಂಚ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ತುಂಬಾ ದೊಡ್ಡ ಲೋಡ್ಗಳನ್ನ ಇದು ನಿಭಾಯಿಸೋಕೆ ಸಾಧ್ಯನೇ ಇಲ್ಲ. ಆಗ್ಲೇ ಹೇಳ್ದೆ ಅಲ್ವಾ, ನಾವು ಜಾಸ್ತಿ ಲೋಡ್ ಹೇಳ್ಕೊಳ್ಳುವಂತಹ ಸಾಧನಗಳು ಈಗ ವಾಷಿಂಗ್ ಮಿಷಿನ್ಗೆ, ಮಿಕ್ಸಿಗೆ, ಫ್ರಿಡ್ಜ್ಗೆ ಎಲ್ಲದಕ್ಕೂ ಕೊಟ್ರೆ ದೊಡ್ಡ ಯಂತ್ರಗಳಿಗೆ ಅತ್ಯಂತ ಶಕ್ತಿಶಾಲಿ ಯುಪಿಎಸ್ ನ ಅಗತ್ಯವಿರುತ್ತೆ. ಅದು ಕೊಂಚ ದುಬಾರಿ ಮತ್ತೆ ಇದಕ್ಕಿಂತ ಕೊಂಚ ದೊಡ್ಡದಾಗೂ ಇರುತ್ತೆ. ಇನ್ನು ಬ್ಯಾಟ್ರಿ ಚಾರ್ಜಿಂಗ್ಗೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈಗ ಯುಪಿಎಸ್ ನಲ್ಲಿ ಸಂಗ್ರಹವಾಗಿರುವ ಅಂದ್ರೆ ಬ್ಯಾಟ್ರಿಯೊಳಗೆ ಸಂಗ್ರಹವಾಗಿರುವ ಶಕ್ತಿಯನ್ನ ನಾವು ಬಳಸಿದ ನಂತರ ಮತ್ತೆ ಅದನ್ನ ಚಾರ್ಜ್ ಮಾಡಬೇಕು. ಚಾರ್ಜಿಂಗ್ ಪೂರ್ಣಗೊಳ್ಳುವ ಮೊದಲು ಮತ್ತೊಂದ್ಸಲ ವಿದ್ಯುತ್ ಕಡಿತ ಉಂಟಾದ್ರೆ ಅವಾಗ ಬ್ಯಾಕಪ್ ಸಮಯ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈ ರೀತಿ ಸರ್ವೇ ಸಾಮಾನ್ಯ ಅನಾನುಕೂಲಗಳು ಕೂಡ ಇದೆ.
1: ಏನೇ ಅನ್ನಿ, ಯುಪಿಎಸ್ ಬಗ್ಗೆ ತಿಳ್ಕೊಂಡಿದ್ದು ಒಳ್ಳೇದೇ ಆಯ್ತು.
0: ಹೌದು,
1: ಕರೆಂಟ್ ಬಂತು.
0: ಸರಿ ಸರಿ, ಈಗ ಕುತ್ಕೊಂಡು ಮ್ಯಾಚ್ ನೋಡೋಣ ಆಯ್ತಾ?
1: ಓ ಬನ್ನಿ ಮ್ಯಾಚ್ ನೋಡೋಣ, ಸಖತ್ ಇಂಟ್ರೆಸ್ಟ್.
0: ಇವತ್ತು ನಮ್ ಟೀಮ್ ಗೆಲ್ಲೇಬೇಕು.
1: ಗೆಲ್ಸೋಣ ಬನ್ನಿ.
0: ಫುಲ್ ಸಪೋರ್ಟ್ ನಂದು.
1: ನಂದು ಸಪೋರ್ಟ್ ಅಪ್ಪ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು HV ಸ್ವರ್ಣದಾಸ್ ಮತ್ತು MP ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ F ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು, ಸಮಯ 9:56:20. ಈಗ ಕೇಳೋಣ ಪಿ ಕಾಳಿಂಗರಾವ್ ಹಾಗೂ ಮೋಹನ್ ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಕುವೆಂಪು ಅವರ ರಚನೆಯ ಭಾವಗೀತೆಯೊಂದನ್ನು.

0: ಸಿಂಧು ಸುಚೇತನ್ ಔರ್ ಎಚ್ ಎಂ ಸ್ಮಿತಾ ಪ್ರಸ್ತುತ್ ಕರೆಂಗಿ. ಮುತ್ತುಸ್ವಾಮಿ ದೀಕ್ಷಿತರ್ ಕಿ ರಚನಾ ಮೀನಾಕ್ಷಿ. ಯಹ ರಾಗ ಪೂರ್ವಿ ಕಲ್ಯಾಣಿ ಮೇ ಆದಿ ತಾಲ್ ಪರ್ ನಿಬದ್ಧ ಹೈ.
1: ಸಿಂಧು ಸುಚೇತನ್ ಅಂಡ್ ಎಚ್ ಎಂ ಸ್ಮಿತಾ ವಿಲ್ ನೌ ಪ್ರೆಸೆಂಟ್ ಮೀನಾಕ್ಷಿ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ರಾಗ್ ಪೂರ್ವಿ ಕಲ್ಯಾಣಿ ಸೆಟ್ ಟು ಆದಿ ತಾಲ್.

7:15 ಡಾಕ್ಟರ್ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ಭಾಗವಹಿಸುತ್ತಾರೆ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಪತ್ರಿಕಾ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣಮೋಹನ್ ತಲೆಂಗಳ. ಮಂಗಳೂರು ಕೇಂದ್ರದ ಕೊಡುಗೆ 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ. ಇವರೊಂದಿಗೆ ಆಶಾ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಮಂಗಳೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ. ಒಂದು 20:00 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. 2:40 ರಸಮಂಜರಿ, ಶ್ರೀ ಸುರ

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:30 ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.